ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ವೈಶಾಖ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿಯ ಮೇ ತಿಂಗಳ 12ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:42. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ನಿನ್ನನ್ನು ನೀನು ನಂಬದ ಹೊರತು ನಿನಗೆ ದೇವರಲ್ಲಿ ನಂಬಿಕೆ ಬಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಮ್ಮ ನಿಲಯದಿಂದ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ ದಿವಾಕರ್ ದೋಂಗ್ರೆ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯನ್ನು ಕೇಳುವಿರಿ. 6:50 ಆರೋಗ್ಯ ಬಿಂದು, ಸಸ್ಯಾಹಾರ ಮತ್ತು ಆರೋಗ್ಯ ರಕ್ಷಣೆ, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 42 ಭಾಗವಹಿಸುತ್ತಾರೆ ಡಾಕ್ಟರ್ ಬೊಮ್ಮಣ್ಣ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:45 ಮತ್ತು 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಾರ್ವಜನಿಕ ಜಾಗೃತಿ ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ. ವಿಷಯ ಸಹಾಯವಾಣಿ ತುರ್ತು ಸಂಖ್ಯೆಗಳು, ನಾವು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯ. 11:00 ಜನಪದ ಗೀತೆಗಳ ಕಾರ್ಯಕ್ರಮ. 11:30 ಮಾಹಿತಿ ಕಣಜದಲ್ಲಿ ಸಾಹಿತಿಗಳ ಪರಿಚಯ ಮಾಡಿಕೊಳ್ಳುವಿರಿ. ಇನ್ನು ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್ ರಚನೆ ಶ್ರೀಲತಾ ಬಾಳಿಗ, ಪ್ರಸ್ತುತಿ ಸಮುದ್ರದ ಶ್ರೋತೃಬಳಗ ಮೈಸೂರು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಡೆಂಟ್ ಮಂಜುಳಾ ಮತ್ತು ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಸುಮಂಗಲಾ ಅವರೊಂದಿಗೆ ವಿಶೇಷ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಮಾಹಿತಿ ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಕಾರ್ಯಕ್ರಮ. 5:30 ವಾಟ್ಸಪ್ ಸಂದೇಶಗಳ ಒಗಟಿಗೊಂದು ಪದ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ

ಪ್ರಸಾರದಲ್ಲಿ ಅವಲೋಕನ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. 7:45 ಭಾಷಣ. ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00 ಜನರಂಜನಿ, ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಸವಿ ನೆನಪು, ಒಂದೇ ಚಿತ್ರದ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನು ತಿಳಿಸ್ತೇನೆ. ನರಸಿಂಹ ಅವತಾರವು ಅತ್ಯಂತ ಉಗ್ರ ಮತ್ತು ಭಕ್ತವತ್ಸಲ ರೂಪವಾಗಿದೆ. ಹಿರಣ್ಯಕಶಿಪುವಿನ ಅಹಂಕಾರವನ್ನು ಮರ್ದಿಸಿ ತನ್ನ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಲು ವಿಷ್ಣುವು ತಾಳಿದ ಈ ಅವತಾರವೇ ನರಸಿಂಹ ಅವತಾರ. ಇದು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪವನ್ನು ಹೊಂದಿರುವ ಅವತಾರವಾಗಿದೆ. ಕೇಳುಗರೆ, ಈಗಾಗಲೇ ನಾನು ನಿಮಗೆ ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯರು ಶಾಪಗ್ರಸ್ತರಾಗಿ ಜನಿಸಿದ ಕಥೆಯನ್ನು ತಿಳಿಸಿದ್ದೇನೆ. ಅವರಲ್ಲಿ ಒಬ್ಬನೇ ಹಿರಣ್ಯಕಶಿಪು. ನಮಗೆಲ್ಲ ಭಕ್ತ ಪ್ರಹ್ಲಾದನ ಕಥೆ ತಿಳಿದಿದೆ ಅಲ್ವಾ? ಈ ಭಕ್ತ ಪ್ರಹ್ಲಾದನ ತಂದೆಯೇ ಹಿರಣ್ಯಕಶಿಪು. ಮಾಹಿತಿಯನ್ನ ಮುಂದುವರಿಸ್ತೇನೆ. ಆರಂಭದಲ್ಲಿ ಕೇಳಿ ಶ್ರೀಧರ ವಿಠ್ಠಲರ ರಚನೆಯನ್ನ. ಮಾತಾಡೆ ಎನ್ನ ಮೌನದ ಗೌರಿ ಯಾತಕ ಚಲಮನ ಸೋತವನೊಡನೆ ಅಂತ ಹಾಡಿದ್ದಾರೆ ಯಶವಂತ್ ಹಳಿಬಂಡಿ.

ಕೇಳುಗರೆ, ಹಿರಣ್ಯಕಶಿಪು ವಿಷ್ಣುವಿನ ವಿರೋಧಿಯಾಗಿರ್ತಾನೆ. ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿದ ಇವನು ತನಗೆ ಸಾವು ಬರಬಾರ್ದಂತ ಹೇಳಿ ವಿಚಿತ್ರವಾದ ವರವನ್ನ ಪಡೆದಿರ್ತಾನೆ. ಅದೇನಂದ್ರೆ, ಮನುಷ್ಯ ಆಗಲಿ ಪ್ರಾಣಿಯಿಂದಾಗಲಿ, ಹಗಲು ಅಥವಾ ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಯಾವುದೇ ಅಸ್ತ್ರ ಅಥವಾ ಶಸ್ತ್ರಗಳಿಂದಾಗಲಿ ಸಾವು ಬರಬಾರದೆಂದು ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿ ವರವನ್ನ ಪಡೆದು ಭೂಮಿಯಲ್ಲಿ ವಿಷ್ಣುವಿನ ಭಕ್ತರನ್ನ ಋಷಿ ಮುನಿಗಳನ್ನ ಹಿಂಸಿಸುತ್ತಾನೆ. ಇಂತಹ ಸಮಯದಲ್ಲಿ ಹಿರಣ್ಯಕಶಿಪುವಿನ ಹೆಂಡತಿಗೆ ಜನಿಸಿದ ಭಕ್ತ ಬ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ಕೊನೆಗೆ ಹಿರಣ್ಯಕಶಿಪು ಮಗನನ್ನೂ ಬಿಡದೆ ಕೂಡ ಹಿಂಸೆ ಮಾಡಲು ಪ್ರಾರಂಭಿಸುತ್ತಾನೆ. ಪ್ರತಿ ಹಂತದಲ್ಲೂ ಪ್ರಹ್ಲಾದನನ್ನ ವಿಷ್ಣುವು ರಕ್ಷಿಸುತ್ತಾನೆ. ಹೀಗೆ ಹಿರಣ್ಯಕಶಿಪುವಿನ ಸಂಹಾರಕ್ಕೆ ವಿಷ್ಣುವು ಕಂಬವನ್ನ ಒಡೆದು ನರಸಿಂಹ ಅವರ ತಾರದಲ್ಲಿ ಹೊರಬರ್ತಾನೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ, ಶ್ರೀಚಕ್ರದಲ್ಲಿ ಮೆರೆಯುತ್ತಿರುವವಳೆ ಶ್ರೀರಾಜ ರಾಜೇಶ್ವರಿ ಅಂತ ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

ಕೇಳುಗರೆ, ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇನ್ನು ಕಂಬದಿಂದ ಹೊರಬಂದ ನರಸಿಂಹನು ಹಿರಣ್ಯಕಶಿಪುವನ್ನ ವಧಿಸ್ತಾನೆ. ಹಿರಣ್ಯಕಶಿಪು ಪಡೆದ ವರಗಳಿಗೆ, ಅಂದ್ರೆ ಏನೆಲ್ಲ ವರಗಳನ್ನ ಬ್ರಹ್ಮನಿಂದ ಪಡೆದು ತನಗೆ ಸಾವು ಬರಬಾರದು ಅಂತ ಕೇಳಿರ್ತಾನೆ, ಆ ವರಗಳಿಗೆ ಧಕ್ಕೆ ಬಾರದಂತೆ ವಿಷ್ಣುವು ಸಂಧ್ಯಾಕಾಲದಲ್ಲಿ, ಅಂದ್ರೆ ಹಗಲು ಅಲ್ಲದ ರಾತ್ರಿಯೂ ಅಲ್ಲದ, ಹೊಸ್ತಿಲ ಮೇಲೆ ಅಂದ್ರೆ ಒಳಗೂ ಅಲ್ಲದ ಹೊರಗೂ ಅಲ್ಲದ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಅಂದ್ರೆ ಭೂಮಿಯ ಮೇಲೂ ಅಲ್ಲ, ಆಕಾಶದ ಮೇಲೂ ಅಲ್ಲ, ಹಾಗೆ ತನ್ನ ನಖಗಳಿಂದ ಅಂದ್ರೆ ಉಗುರುಗಳಿಂದ ಅಂದ್ರೆ ಅಸ್ತ್ರಗಳಿಲ್ಲದೆ ಅವನ ಹೊಟ್ಟೆಯನ್ನ ಸೀಳಿ ಸಂಹಾರ ಮಾಡ್ತಾನೆ. ತನ್ನ ಭಕ್ತ ಪ್ರಹ್ಲಾದನನ್ನ ರಕ್ಷಿಸ್ತಾನೆ. ಹಾಗೆ ನರಸಿಂಹನಿಗೆ 9 ರೂಪಗಳಿವೆ. ಅವುಗಳಂದ್ರೆ ಉಗ್ರ ನರಸಿಂಹ, ಕ್ರೋಧ ನರಸಿಂಹ, ಭಾರ್ಗವ ನರಸಿಂಹ, ಕಾರಂಜ ನರಸಿಂಹ, ಜ್ವಾಲಾ ನರಸಿಂಹ, ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಪವನ ನರಸಿಂಹ, ಯೋಹಾನಂದ ನರಸಿಂಹ. ಇನ್ನು ಈ ಲಕ್ಷ್ಮೀ ನರಸಿಂಹನಿಗೆ ಕುರಿತಾದಂತಹ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ, ನಮ್ಮ ಚಿತ್ರದುರ್ಗದ ಸಮೀಪದಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿರುವ ಹೊರಕೆರೆ ದೇವಪುರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ಭದ್ರಾವತಿಯಲ್ಲಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ, ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹಾಗೆ ಬಳೆಪೇಟೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ಇದು ಬೆಂಗಳೂರಿನಲ್ಲಿ. ಇನ್ನು ಕೂತೂರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ರಾಮನಗರ ಜಿಲ್ಲೆಯಲ್ಲಿದೆ. ಇನ್ನು ದೊಡ್ಡ ದಲವಟ್ಟ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ತುಮಕೂರಿನಲ್ಲಿದೆ. ಹಾಗೆ ಯಾದವಗಿರಿ ಗುಡ್ಡದ ನರಸಿಂಹ ಸ್ವಾಮಿ ದೇವಾಲಯ, ಇವು ಪ್ರಮುಖವಾದಂತಹ ದೇವಾಲಯಗಳಾಗಿದೆ. ಇನ್ನು ನರಸಿಂಹ ಅವತಾರವು ಭಗವಂತನು ತನ್ನ ಭಕ್ತರನ್ನ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ರಕ್ಷಿಸುತ್ತಾನೆ ಎಂಬ ನಂಬಿಕೆಯನ್ನ ದೃಢಪಡಿಸುತ್ತೆ. ಈ ಅವತಾರವು ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಎಂಬ ತತ್ವಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದಾಗಿತ್ತು ಕೇಳುಗರೆ ಹಿರಣ್ಯಕಶಿಪುವಿನ ಅಹಂಕಾರವನ್ನ ಮರ್ದಿಸಿ ತನ್ನ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಲು ವಿಷ್ಣುವು ಕೈಗೊಂಡ ನರಸಿಂಹ ಅವತಾರದ ಕುರಿತಾದ ಕಿರುಮಾಹಿತಿ. ಮುಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಮತ್ತೊಂದು ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನು ಕೇಳ್ತೇನೆ. ಈಗ ಕೇಳಿ ಬಸವಣ್ಣನವರ ರಚನೆಯನ್ನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹಾಡಿದ್ದಾರೆ ಎಂ ಎಸ್ ಅನಂತರಾವ್.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ,

0: ಗುಡಿಯ ಪ್ರವೇಶ ದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆ ಇಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 6:35.13. ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ ಅಂದು ಸಮೂಹ ಗಾನದಲ್ಲಿ ಹಾಡಿದ್ದಾರೆ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 42 ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಮ್ಮಣ್ಣ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 102.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:40:27. ಒಂದು ಪ್ರಕಟಣೆಯನ್ನ ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ

0: ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಈಗ ಕೇಳಿ ರೈತರಿಗಾಗಿ ಸಲಹೆ.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವೇಪ್ಪರ್ ಅಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದಾವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕು, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ನಾವು ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂಥ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನು ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತು ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡ್ಬೋದು, ಮತ್ತು ಬಾಳೆಯಲ್ಲಿ ಮಾಡ್ಬೋದು, ಮತ್ತು ಗೋಡಂಬಿಯಲ್ಲಿ ಮಾಡ್ಬೋದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತು ಗೋಡಂಬಿಯನ್ನು 3 ಮೀಟರ್ ಅಥವಾ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದ್ರ ಬೇಸಾಯದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ.ಬಿ.ಒ. ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

102.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಆಗಿದೆ 6:45 ಈ ದೀಕ ಒಂದು ಪ್ರಕಟ

0: ಪ್ರಕಟಣೆಯನ್ನ ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇದೀಗ ಕೇಳಿ ಗೋಪಾಲಕೃಷ್ಣ ಅಡಿಗ ಅವರು ರಚಿಸಿರುವಂತಹ ಭಾವಗೀತೆಯನ್ನ ಹಾಡಿದ್ದಾರೆ ಸಿ ಅಶ್ವಥ್.

ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ 6:50 ಮೂವತ್ತಾರು ಸೆಕೆಂಡ್ಗಳು. ಒಂದು

0: ಪ್ರಕಟಣೆಯನ್ನ ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಈಗ ಕೇಳಿ ಆರೋಗ್ಯ ಬಿಂದು. ಸಸ್ಯಾಹಾರ ಹಾಗೂ ಆರೋಗ್ಯ ರಕ್ಷಣೆ ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ.
3: ಆಂಟಿ ಆಕ್ಸಿಡೆಂಟ್ಗಳ ಆಗರ ಸಸ್ಯಾಹಾರ. ಮಾನವನ ಶರೀರ ಒಂದು ಕಾರ್ಖಾನೆ ಇದ್ದಂತೆ ಇಲ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತದೆ. ಸೇವಿಸಿದ ಆಹಾರವನ್ನು ಜೀರ್ಣ ಮಾಡೋದ್ರಿಂದ ಹಿಡಿದು ದೇಹದಲ್ಲಿ ಉತ್ಪತ್ತಿಯಾದ ಕಲ್ಮಶಗಳನ್ನ ಹೊರಹಾಕಲಿಕ್ಕೆ ಈ ಕ್ರಿಯೆ ಬಹಳ ಅವಶ್ಯ. ಹೀಗೆ ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಗಳಲ್ಲಿ ಫ್ರೀ ರ್ಯಾಡಿಕಲ್ಗಳ ಉತ್ಪತ್ತಿಯೂ ಸಹ ಒಂದು. ಈ ಫ್ರೀ ರ್ಯಾಡಿಕಲ್ಗಳು ಎಷ್ಟು ಭಯಾನಕ ಎಂದರೆ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೂ ಕಾರಣ ಆಗಬಹುದು. ಫ್ರೀ ರ್ಯಾಡಿಕಲ್ಗಳು ದೇಹದ ಜೀವಕೋಶಗಳಿಗೆ ಹಾನಿಯುಂಟು ಮಾಡಿ ನಮ್ಮನ್ನು ಕೊಲ್ಲಬಹುದು. ಆಘಾತಕಾರಿ ಸಂಗತಿ ಅಂದರೆ ನಮ್ಮ ದೇಹ ಯುದ್ಧ ಭೂಮಿ ಇದ್ದಂತೆ 10,000 ಹೆಚ್ಚು ಫ್ರೀ ರ್ಯಾಡಿಕಲ್ಸ್ಗಳು ಪ್ರತಿದಿನ ನಮ್ಮ ಜೀವಕೋಶಗಳ ಮೇಲೆ ದಾಳಿ ಮಾಡ್ತಾ ಇರ್ತದೆ. ಇವುಗಳನ್ನು ನಿಷ್ಕ್ರಿಯಗೊಳಿಸಲು ನಮ್ಮ ದೇಹ ಸದಾ ಹೋರಾಡ್ತಾ ಇರ್ತದೆ. ಹಾಗಾದ್ರೆ ಈ ಫ್ರೀ ರ್ಯಾಡಿಕಲ್ಸ್ ಇಂದ ನಮ್ಗೆ ಏನೇನಾಗ್ಬೋದು? ಅಕಾಲ ಮುಪ್ಪು, ಹೃದಯದ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆ, ನರರೋಗಗಳು, ಕೀಲುಗಳ ನೋವು, ಅಲ್ಜೀಮರ್ಸ್ ಕಾಯಿಲೆ, ಮಲ್ಟಿಪಲ್ ತೊಂದರೆಗಳು, ಕಣ್ಣಿನ ದೋಷಗಳು, ಕ್ಯಾನ್ಸರ್, ಹೀಗೆ ಅನೇಕ ರೋಗಗಳಿಗೆ ಕಾರಣ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಈ ಫ್ರೀ ರ್ಯಾಡಿಕಲ್ಗಳು. ಹಾಗಾದ್ರೆ ಈ ಅಣುಗಳನ್ನು ತಡೆಯುವ ಮತ್ತು ನಿಷ್ಕ್ರಿಯಗೊಳಿಸುವ ಶಕ್ತಿ ನಮ್ಮ ಪ್ರಕೃತಿಯಲ್ಲಿ ಲಭ್ಯ ಇದೆ. ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ಆಂಟಿ ಆಕ್ಸಿಡೆಂಟ್ಗಳು ಇವುಗಳನ್ನು ನಿಷ್ಕ್ರಿಯಗೊಳಿಸಿ ಆರೋಗ್ಯವನ್ನು ಕಾಪಾಡುತ್ತೆ. ಉದಾಹರಣೆಗೆ ಸೂಪರ್ ಆಕ್ಸೈಡ್ ಡಿಸ್ಮೋಟೈಸ್, ಸಿರೋಪ್ಲಾಸ್ಮಿನ್ ಮುಂತಾದಂತಹ ಈ ಆಂಟಿ ಆಕ್ಸಿಡೆಂಟ್ಗಳು ಇವುಗಳ ವಿರುದ್ಧ ಹೋರಾಡುತ್ತೆ. ಅದೇ ರೀತಿ ನಿಸರ್ಗದತ್ತವಾದ ಹಣ್ಣು ತರಕಾರಿಗಳಲ್ಲೂ ಹೆಚ್ಚೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದೆಂದ್ರೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ. ಈಗಾಗಲೇ ಇವುಗಳ ಕುರಿತು ಸಾಕಷ್ಟು ಅಧ್ಯಯನ ನಡೆದಿದೆ. ಈ ವಿಟಮಿನ್ಗಳಿರುವಂತಹ ಆಹಾರವನ್ನು ನಾವು ಹೆಚ್ಚು ಸೇವಿಸ್ತಾ ಬಂದಲ್ಲಿ ಹಲವಾರು ಕಾಯಿಲೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ತಿಳ್ಕೊಳ್ಳೋಣ ಯಾವ್ದ ಆಹಾರದಲ್ಲಿ ಈ ತರ ವಿಟಮಿನ್ಗಳಿವೆ. ಈ ವಿಟಮಿನ್ ಇ ಏನ್ ಮಾಡುತ್ತೆ? ಫ್ರೀ ರ್ಯಾಡಿಕಲ್ಗಳನ್ನ ತಡೀತದೆ, ಜೊತೆಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ದೇಹದೊಳಗೆ ಕ್ಯಾನ್ಸರ್ ಕಾರಕ ವಸ್ತುಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುತ್ತೆ. ಯಾವುದು? ವಿಟಮಿನ್ ಇ. ಇದು ಇರುವಂತಹ ಸಾಮಾನ್ಯವಾದ ಆಹಾರ ಪದಾರ್ಥಗಳು ಅಡುಗೆ ಎಣ್ಣೆ, ಮುಖ್ಯವಾಗಿ ಸೂರ್ಯಕಾಂತಿ, ಕುಸುಬಿ ಆಯಿಲ್ಗಳಲ್ಲಿ ಈ ಒಂದು ವಿಟಮಿನ್ ಇ ಇದೆ. ಹಾಗೇನೆ ಬದಾಮ್, ಅಲ್ಫಾ ಅಲ್ಫಾ ಕಾಳುಗಳು, ದ್ವಿದಳ ಧಾನ್ಯ, ಎಲ್ಲ ದ್ವಿದಳ ಧಾನ್ಯದಲ್ಲಿ ಈ ವಿಟಮಿನ್ ಇ ಇದೆ. ಬಟಾಣಿ, ಹಸಿರು ತರಕಾರಿ, ಇವುಗಳಲ್ಲಿ ಹೆಚ್ಚಿನ ವಿಟಮಿನ್ ಇ ಲಭ್ಯ ಇದೆ. ಹಾಗಾದ್ರೆ ವಿಟಮಿನ್ ಸಿ, ಇದು ಕೂಡ ಅತ್ಯಂತ ಒಳ್ಳೆಯ ಒಂದು ವಿಟಮಿನ್. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ನಾಶಪಡಿಸಲಿಕ್ಕೆ ಸಹಾಯ ಮಾಡುತ್ತೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ಯಾವುದರಲ್ಲಿದೆ? ಕಿತ್ತಳೆ, ಮೂಸಂಬಿ, ಲಿಂಬೆ, ಸೀಬೆ ಹಣ್ಣು, ಮೊಳಕೆ ಕಾಳು, ಎಲೆಕೋಸು, ಹೂಕೋಸು, ಟೊಮೆಟೊ, ಪಪ್ಪಾಯಿ, ಇವುಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಹಾಗಾದ್ರೆ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸುವ ಶಕ್ತಿ ಬೀಟಾ ಕೆರೋಟಿನ್ನಲ್ಲಿ ಇದೆ. ನಮ್ಮ ದೇಹದಲ್ಲಿ ಬೀಟಾ ಕೆರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ. ವಿಟಮಿನ್ ಎ ಅಧಿಕವಾಗಿರುವ ಆಹಾರ ಸೇವಿಸಿದ್ರೆ ಬಾಯಿ, ಕರುಳು ಮತ್ತು ಶ್ವಾಸಕೋಶಗಳ ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದು. ಪ್ರತಿದಿನ 1-2 ಕ್ಯಾರೆಟ್ ತಿನ್ನುವುದರಿಂದ ದೇಹಕ್ಕೆ ಅವಶ್ಯವಿರುವ ವಿಟಮಿನ್ ಎ ಜೀವಸತ್ವ ಸಿಗ್ತದೆ. ಹಾಗಾದ್ರೆ ವಿಟಮಿನ್ ಎ ಇರುವಂತಹ ಆಹಾರ ಪದಾರ್ಥಗಳು ಯಾವ್ಯಾವುದು? ಕ್ಯಾರೆಟ್, ಬಸಳೆ, ಸಿಹಿ ಕುಂಬಳಕಾಯಿ, ಹಸಿರು ಸೊಪ್ಪುಗಳು, ಗೆಣಸು, ಕರ್ಬೂಜ, ಹಾಗೇನೆ ಎಲೆಕೋಸುಗಳಲ್ಲಿ ಇದರಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇದೆ. ಜೀವನದಲ್ಲಿ ಉಂಟಾಗುವಂತಹ ಕಾಯಿಲೆಗಳನ್ನ ಈ ಆಂಟಿ ಆಕ್ಸಿಡೆಂಟ್ಗಳು ತಡೆಗಟ್ಟಬಲ್ಲವು. ತಾಜಾ ಹಣ್ಣು ತರಕಾರಿಗಳ ಸೇವನೆ ನಮ್ಮ ಆರೋಗ್ಯ ವೃದ್ಧಿಸುತ್ತದೆ, ಅಲ್ಲದೆ ಅಕಾಲಿಕ ಮುಪ್ಪನ್ನು ತಡೆದು ಚಿರ ಯೌವನವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಸಸ್ಯಾಹಾರ ಹಾಗೂ ಆರೋಗ್ಯ ರಕ್ಷಣೆ ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ವೆಂಕಟರಮಣ ಹೆಗಡೆ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:10. ಇದೀಗ ಕೇಳಿ ಪ್ರಕಟಣೆಯನ್ನ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಕೇಳುಕರೆ ಗಮನಿಸಿ, ಇಂದು

ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 42 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಬೊಮ್ಮಣ್ಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.

ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ವಚನೆ ಪದ ಕೇಳುವಿರಿ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಅರ್ಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ ವಿಶ್ವಾಸ ಸಹಬಾಳ್ವೆ ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ.

ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ.

ಜಬರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಶಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 May 6 ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು RO ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ RO ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈಋತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಹೃಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ July 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ.

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್, 105 ಟನ್, 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಂದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶಹರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ DCF ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 7:15:30. ಇದೀಗ ಕೇಳಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳಿ ಹೇಳಿ ಹೋಗೋ ಕಾರಣ ಗೀತೆಯನ್ನ, ಈ ಗೀತೆಯಲ್ಲಿ ಪ್ರೇಮಿಯ ಅಗಲಿಕೆಯಿಂದಾಗುವ ವೇದನೆ, ಗೊಂದಲ ಮತ್ತು ನೆನಪುಗಳನ್ನ

ಸ್ಮರಣಿಸುತ್ತೆ. ಪ್ರೀತಿಯಲ್ಲಿನ ದ್ರೋಹ ಮತ್ತು ನೋವನ್ನ ಹೃದಯ ಸ್ಪರ್ಶವಾಗಿ ಕಾವ್ಯಾತ್ಮಕವಾಗಿ ವರ್ಣಿಸುತ್ತೆ. ಈ ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ ನಮನ
3: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ಕೇಳಿ ಎಂಎನ್ ವ್ಯಾಸರಾವ್ ಅವರ ರಚನೆಯನ್ನ, ಎಲ್ಲಿ ಹೋಗುವೆನಿ. ಈ ಭಾವಗೀತೆಯಲ್ಲಿ ಮನುಷ್ಯನು ಯಾವುದನ್ನು ಶಾಶ್ವತ ಅಂತ ನಂಬ್ತಾನೋ ಅದು ಕಾಲಕ್ರಮೇಣ ದೂರ ಆಗುತ್ತೆ ಅನ್ನೋದು ಕವಿಗಳ ಮಾತಾಗಿದೆ. ಮನುಷ್ಯನು ತನ್ನ ಗುರಿ ಅಥವಾ ನೆಲೆ ಗೊತ್ತಿಲ್ಲದೆ ನಡೆಸುವ ಪಯಣವನ್ನ ಕವಿಗಳು ಈ ಗೀತೆಯಲ್ಲಿ ಪ್ರಶ್ನಿಸಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಎಂ.ಡಿ. ಪಲ್ಲವಿ.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸಮಯ ಸರಿಯಾಗಿ 7:30:43 ಇದೀಗ ಕೇಳಿ ಸೇವಾ ಮಾಹಿತಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.

0: 9686860310 ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಕೇಳುಕರೆ ಗಮನಿಸಿ, 2026-27 ಸಾಲಿಗೆ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರತಿಭಾವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ರಮದ ಅಡಿ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ 5ನೇ ತರಗತಿಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 6ನೇ ತರಗತಿಗೆ ಪ್ರವೇಶ ನೀಡಲು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಈಗಾಗಲೇ ಅರ್ಜಿಗಳನ್ನು ಕರೆಯಲಾಗಿದ್ದು, ಸದರಿ 6ನೇ ತರಗತಿಗೆ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ 12/5/2026 ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ಸ್ಥಳ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಪಿಯು ಕಾಲೇಜ್, ಚಿತ್ರದುರ್ಗ ಟೌನ್ ನಗರಸಭೆ ಕಾರ್ಯಾಲಯದ ಹತ್ತಿರ. ಇಲ್ಲಿ ನಡೆಸಲು ದಿನಾಂಕ ಮತ್ತು ಸ್ಥಳವನ್ನು ನಿಗದಿಪಡಿಸಲಾಗಿದ್ದು, ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳು, ಪೋಷಕರು ಇಲಾಖಾ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರವನ್ನು ಪಡೆದು ನಿಗದಿತ ಸಮಯಕ್ಕಿಂತ ದಿನಾಂಕ ಅಂದರೆ ಇವತ್ತಿನ ದಿನ 12/5/2026 ಬೆಳಗ್ಗೆ 10 ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರುವಂತೆ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಿಳಿಸಲಾಗಿದೆ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾರ್ವಜನಿಕ ಜಾಗೃತಿ ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ಸಹಾಯವಾಣಿ ತುರ್ತು ಸಂಖ್ಯೆಗಳು. ನಾವು ತಿಳಿದುಕೊಳ್ಳೋದು ಎಷ್ಟು ಮುಖ್ಯ, ಈ ವಿಷಯದ ಕುರಿತು ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಕೇಳುಕರೆ ಗಮನಿಸಿ, 2026-27 ಸಾಲಿನಲ್ಲಿ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು, ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಪದವಿ ಪೂರ್ವ ಕಾಲೇಜು ಹಾಗೂ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಿಗೆ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿದ್ಯಾರ್ಥಿಗಳಿಗೆ ಹಾಗೆ ಹಿಂದುಳಿದ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಸೇವಾ ಸಿಂಧು ತಂತ್ರಾಂಶದ ಮೂಲಕ ದಿನಾಂಕ 16-6-2025 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ

0: ಿಸಿ ಮಾತನಾಡಿದ ಅವರು ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಕೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15 ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17 ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18 ನಾರ್ವೆಯಲ್ಲಿ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2 ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2 ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ

0: ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲಿಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟ್ರೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:45:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ

0: ಹಾಗೂ ಮನೆ ಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ನಮಸ್ಕಾರ, ನಾನು ಡಾಕ್ಟರ್ ಎಸ್ ಬೊಮ್ಮಣ್ಣ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಬ್ಬೇನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತು ನಾನು ತೆಗೆದುಕೊಂಡಿರುವ ವಿಷಯ ಈಗಿನ ಒತ್ತಡ ಜೀವನ ಶೈಲಿಯಲ್ಲಿ ನಮಗೆ ಅರಿಯದೆ ಬಂದು ಹೋಗುವ ಕುಖ್ಯಾತಿ ರೋಗ ಅತಿಥಿಗಳೆಂದರೆ ರಕ್ತದ ಒತ್ತಡ ಮತ್ತು ಮಧುಮೇಹ. ಮೊದಲಿಗೆ ರಕ್ತದ ಒತ್ತಡ ಅಂದರೆ ಬಿಪಿ ಕಾಯಿಲೆಯ ಕಾರಣ ಮತ್ತು ಸುಲಭ ಆಯುರ್ವೇದ ಉಪಯೋಗಗಳ ಬಗ್ಗೆ ವಿವರಿಸುತ್ತಾ ಹೋಗೋಣ. ಕಾರಣಗಳು: ಅನುವಂಶೀಯತೆ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರಿಂದ ಬರ್ತಕ್ಕದ್ದು, ಅಧಿಕ ಉಪ್ಪು ಸೇವನೆ, ಜಿಡ್ಡಿನ ಸೇವನೆ, ಒತ್ತಡದ ಜೀವನ ಶೈಲಿ, ಬೊಜ್ಜಿನ ಸಮಸ್ಯೆ, ವ್ಯಾಯಾಮ ರಹಿತ ಜೀವನ ಶೈಲಿ, ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ. ಲಕ್ಷಣಗಳು ಹೇಳೋದಾದರೆ ತಲೆನೋವು, ತಲೆಸುತ್ತುವಿಕೆ, ಆಯಾಸ, ಆತಂಕ ಮತ್ತು ಮುಂಗೋಪ, ಇವುಗಳು ಲಕ್ಷಣಗಳು. ಸುಲಭ ಆಯುರ್ವೇದ ಮಾರ್ಗಗಳನ್ನು ನಾವು ನೋಡೋಣ. 6 ಬೆಳ್ಳುಳ್ಳಿ ಎಸಳುಗಳನ್ನು 1 ಗ್ಲಾಸ್ ಹಾಲು ಮತ್ತು 4 ಗ್ಲಾಸ್ ನೀರು ಸೇರಿಸಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ಇನ್ನೊಂದು, ಅಶ್ವಗಂಧ ಗಿಡದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸುವುದು. ನಿತ್ಯ ವ್ಯಾಯಾಮ ಮತ್ತು ನಿತ್ಯ ಧ್ಯಾನ, ಹಾಗೆ ವಿಶ್ರಾಂತಿ, ಲಘು ಆಹಾರ, ತಾಜಾ ತರಕಾರಿಯ ಸೇವನೆ, ಒತ್ತಡ ರಹಿತ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದು, ದಿನನಿತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಮತ್ತು ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು, ಬೆಳಗ್ಗೆ ಹೊತ್ತಿನಲ್ಲಿ ಕಾಲ್ನಡಿಗೆ ಅಂದರೆ ಮಾರ್ನಿಂಗ್ ವಾಕ್ ಇಂಪಾರ್ಟೆಂಟ್. ಇವುಗಳನ್ನು ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲೇ ತೆಗೆದುಕೊಳ್ಳುವಂತಹ ಕ್ರಮಗಳು, ಇಂಥವುಗಳನ್ನು ಹೇಳಿಕೊಡುವುದೇ ನಮ್ಮ ಆಯುರ್ವೇದ ಪದ್ಧತಿ. ಮಧುಮೇಹದ ಬಗ್ಗೆ ತಿಳಿಯೋಣ. ಇದಕ್ಕೆ ಕಾರಣಗಳು ಮತ್ತು ಲಕ್ಷಣಗಳು ಹಾಗೂ ಸುಲಭ ಉಪಯೋಗಗಳನ್ನು ಬಗ್ಗೆ ಹೇಳೋಣ. ಮೊದಲಿಗೆ ಕಾರಣಗಳು: ಅನುವಂಶೀಯತೆ ಅಂದರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಿಂದ ಬಂದಿರತಕ್ಕಂಥದ್ದು, ವ್ಯಾಯಾಮ ರಹಿತ ಜೀವನ ಶೈಲಿ, ಸೋಮಾರಿತನ, ಅತಿಯಾದ ನಿದ್ದೆ, ಮಾನಸಿಕ ಒತ್ತಡ, ಅತಿ ಸಿಹಿ ಜಿಡ್ಡು ಮೊಸರು ಸೇವನೆ, ಅತಿಯಾದ ಮಾಂಸ ಆಹಾರ, ಸಕ್ಕರೆ, ಮೈದಾ ಇವುಗಳನ್ನು ಸೇವಿಸುವುದು. ಲಕ್ಷಣಗಳನ್ನು ನೋಡ್ತಾ ಹೋದರೆ ಅತಿಯಾದ ಮೂತ್ರ ವಿಸರ್ಜನೆ, ನೀರಡಿಕೆ, ಹಸಿವು, ದುರ್ಬಲತೆ, ಅಂಗೈ ಅಂಗಾಲುಗಳು ಉರಿಯುವುದು, ಗಾಯ ತಡವಾಗಿ ಮಾಯುವುದು, ತೂಕ ಕಡಿಮೆ ಆಗುವುದು. ಈಗ ಸುಲಭ ಆಯುರ್ವೇದದ ಉಪಯೋಗಗಳು ನೋಡ್ತಾ ಹೋಗೋಣ. ಬೆಟ್ಟದ ನೆಲ್ಲಿಕಾಯಿ ಪುಡಿ, ಶುದ್ಧ ಅರಿಶಿಣ ಪುಡಿ 4:1 ಪ್ರಮಾಣದಲ್ಲಿ ದಿನಕ್ಕೆ 2 ಬಾರಿ ಬಿಸಿ ನೀರಿನಲ್ಲಿ ಸೇವಿಸುವುದು. ಅಮೃತ ಬಳ್ಳಿ ಕಾಂಡದ ಪುಡಿ ಅಥವಾ ರಸ, ಕರಿಬೇವಿನ ಎಲೆಯ ಪುಡಿ ಅಥವಾ ರಸ, ಮೆಂತೆಕಾಳಿನ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ 1 ಚಮಚದಂತೆ ದಿನಕ್ಕೆ 2 ಬಾರಿ ಸೇವಿಸುವುದು. ಗೋಧಿ, ಬಾರ್ಲಿ, ಹುರುಳಿ, ಅಗಲಕಾಯಿ, ನವಿಲ್ಕೋಸು ಸೊಪ್ಪುಗಳು ಇವುಗಳನ್ನು ಹೇರಳವಾಗಿ ಉಪಯೋಗಿಸಬೇಕು. ನಿತ್ಯ ವ್ಯಾಯಾಮ ಮತ್ತು ಚಟುವಟಿಕೆಗಳಿಂದ ಕೂಡಿದ ಜೀವನ ಶೈಲಿ ನಿಮ್ಮದಾಗಿರಬೇಕು. ಯೋಗಾಸನದಲ್ಲಿ ಅನುರಾಸನ ಇದಕ್ಕೆ ಪರಿಣಾಮಕಾರಿಯಾಗಿರುತ್ತದೆ. ರಕ್ತದೊತ್ತಡ ಮತ್ತು ಮಧುಮೇಹ ಇವೆರಡು ಬಂದ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಬಾರದ ಹಾಗೆ ನೋಡಿಕೊಳ್ಳುವುದು ಮುಖ್ಯ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಲ್ಲಿ ಪ್ರಿವೆನ್ಷನ್ ಅಂದರೆ ಆಯುರ್ವೇದ ಪದ್ಧತಿಗಳನ್ನು ಸದಾ ಅನುಸರಿಸಿ. ಧನ್ಯವಾದಗಳು.
0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆ ಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಏಕ ಸ್ಟುಡಿಯೋ ಸಮಯ ಆಗಿದೆ 7:50. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯಿತು. ಹಾಗಾದ್ರೆ ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ? ಈ ದಿನದ ಪ್ರಶ್ನೆ ನಿಮಗಾಗಿ ಹೀಗಿದೆ. ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡಿದವರಿಗೆ ಪುಲಿಟ್ಜರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಯಾವ ಸಂಸ್ಥೆಯು ನೀಡುತ್ತೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಪುಲಿಟ್ಜರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಪುಲಿಟ್ಜರ್ ಪ್ರಶಸ್ತಿ

ಯನ್ನ ಯಾವ ಸಂಸ್ಥೆಯೂ ನೀಡುತ್ತೆ. ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಎರಡು ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದೇವರ ಗುಡಿ ಚಿತ್ರದ ಗೀತೆಯನ್ನ. ಜೆ ಉದಯಶಂಕರ್ ಅವರ ಸಾಹಿತ್ಯರು ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್.

0: ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯರು ಈ ಗೀತೆಯನ್ನ ಹಾಡಿದ್ದಾರೆ. PP ಶ್ರೀನಿವಾಸ್.
6: ಪರತತ್ವ

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು

ಓಕೆ ಕೇಳುಗರೇ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು. ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡಿದವರಿಗೆ ಪುಲಿಟ್ಜರ್ ಪ್ರಶಸ್ತಿ ನೀಡಲಾಗುತ್ತೆ. ಹಾಗಾದರೆ ಈ ಪ್ರಶಸ್ತಿ ಸಂಸ್ಥೆ ಯಾವುದು ಅನ್ನೋ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ದೆ. ಹಾಗಾದರೆ ಮೊದಲಿಗೆ ಉತ್ತರ ಹೇಳ್ತೀನಿ. ಯಾರೆಲ್ಲ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಯಶೋಧ ಎರಳನಾಯಕ ಚಿರುತುಗೊಂಡುವಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರುತುಗೊಂಡುವಿನಿಂದ, ಹೆಚ್ ಸತೀಶ್ ಕುಮಾರ್ ಚಿರುತುಗೊಂಡುವಿನಿಂದ, ಓಕೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಕೆ ಬಿ ಪಾಲಯ್ಯ ಚಿರತಗುಂಡು ಕುಡ್ಲಗಿ ತಾಲೂಕಿನಿಂದ, ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಅನಿತಾ ಮುರುಗೇಶ್ ಅವರು ಬಾಪೂಜಿ ನಗರದಿಂದ ಚಿತ್ರದುರ್ಗ, ಇನ್ನು ಎಸ್ ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನ ಹಳ್ಳಿಯಿಂದ, ನೇತ ನಟರಾಜ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ ತೇಲಿ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಅವರು ಹಾಗೆ ಅವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳಾರ್ತಿ ಚಳ್ಳಕೆರೆಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಇನ್ನು ಪ್ರಣಯ ರಾಣಿ ಪ್ರೇಮ ಆಂಜನೇಯ ತುರುವನೂರು ಇವರು ಕೂಡ ತುರುವನೂರಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಅವರ ಮನೆಯವರು ಕೂಡ ಹಳೆ ವೀರಭದ್ರ ಸ್ವಾಮಿ ಟೆಂಪಲ್ ಓಕೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ಸವಿತಾ ದೇವರಾಜ್ ನಚಿಕೇತ ಹೃತಿಕ್ ಅವರು ಕೆಳಗೊಟ್ಟೆಯಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ, ಓಕೆ ಚಿಂತನ ಹಾಗೆ ಓಕೆ ಅವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಅರಸೀಕೆರೆ ತಾಲೂಕಿನಿಂದ, ಇನ್ನು ವಿಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ, ಲಕ್ಷ್ಮೀ ಮಂಜುನಾಥ್ ಬೆಂಗಳೂರಿನಿಂದ ಹಾಗೆ ಮುಂದಿನ ಸಂದೇಶ ಬಂದಿದೆ. ಓಕೆ ಯಾರಿದು ಈ ಸಂದೇಶವನ್ನು ಕಳಿಸಿದ್ದಾರೆ? ದಾವಣಗೆರೆ ತಾಲೂಕು ಗುಮ್ಮನೂರಿನ ಟೈಲರ್ ಚನ್ನಪ್ಪ ಅವರು. ಇನ್ನು ನಳಿನಿ ಸಣ್ಣಣ್ಣ ಹುರುಳಿಹಾಳ್ ಅವರು ಕುಡ್ಲಗಿ ತಾಲೂಕು ವಿಜಯನಗರದಿಂದ, ಇನ್ನು ಮಂಜುಳಾ ಕೆ ಜಿ ಐಡಿ ಪಿಲೋಟ್ ಏಳನೇ ಕ್ರಾಸಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ ಯಾರಿದು, ಓಕೆ ರೇಖಾ ಮಧುಸೂದನ್ ಸಂಪ್ರೀತ್ ಕಂದಾಯ ಗಿರಿನಗರ ಉಪನಗರ ಐಡಿ ಪಿಲೋಟ್ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಆದ್ಯಂತ್ ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗ, ಹಾಗೆ ವಿಜಯಲಕ್ಷ್ಮಿ ಸತೀಶ್ ಅವರು ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ. ಇನ್ನು ಓಕೆ ಯಾರಿದು, ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು ರಾಗಿ ತೆನೆ ಗಿರೀಶ್ ಅವರು. ಓಕೆ ಹಾಗೆ ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅಥರ್ವ ಸಿ ಚನ್ನಪ್ಪ ಹಾಗೆ ಮನೆಯವರು ಹೊಸಮಾಳಿಗೆಯಿಂದ. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರ ಇಲ್ಲಿಂದ ಸಂದೇಶ, ಜಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಓಕೆ ಯಾರಿದು, ಸುಮನ್ ಓಕೆ ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, ಹಾಗೆ ಗಿರೀಶ್ ಅವರು ಸಾಲೆಹಳ್ಳಿಯಿಂದ, ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ರವಿಕುಮಾರ್ ಹೆಮ್ಎಚ್ಕೆ ಓಕೆ ಇವರು ಮೇಟಿಕುರ್ಕಿ ಹಿರಿಯೂರಿನಿಂದ, ಕೆ ಎಂ ಪವಿತ್ರ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಕೂಡ್ಲಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಅವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಮೋಹನ್ ಕುಮಾರ್ ಅವರು ಭರಮಸಾಗರ ಚಳ್ಳಕೆರೆಯಿಂದ, ಇನ್ನು ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ, ಡಾಕ್ಟರ್ ಮಂಜುನಾಥ್ ಎಸ್ಕೆಎಸ್ ಲೇಔಟ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ಒಂದು ಪ್ರಕಟಣೆಯನ್ನು ಕೇಳಿಬರೋಣ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್,

0: ಸೈಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
2: ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಹಾಗೆ ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಜಿಸಿಎಚ್ ಗೋಂಜಿಗಾರ್ ಭರಮಸಾಗರದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ಹಾಗೆ ಶಿಲ್ಪಾ ನಾಗರಾಜ್, ಹಾಗೆ ಮನೆಯವರು ಶಿಕ್ಷಕರು ಇವರು ಕೋನಸಾಗರದಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ

ಮನೆಯವರು ಸಂದೇಶವನ್ನು ಕಳಿಸಿರುವಂತದ್ದು ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗದಿಂದ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿರುವಂತದ್ದು. ಇನ್ನು ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಎಂ ಪರಮೇಶ್ವರ್ ಅವರು ಸಂದೇಶವನ್ನು ಕಳಿಸಿರುವಂತದ್ದು. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಜ್ಯೋತಿ ಗಿರೀಶ್ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಗಾರಿಹಟ್ಟಿ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ವಾಣಿಶ್ರೀ ಅಶ್ವಥ್ ರಾವ್ ನೆಹರು ನಗರ ಚಿತ್ರದುರ್ಗ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಓಕೆ, ಯಾರಿದು ಸಂದೇಶವನ್ನು ಕಳಿಸಿರುವಂಥದ್ದು? ಓಕೆ, ಬಿಂದು ಕೀರ್ತಿ ಹಾಗೆ ಮನೆಯವರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಿಂದ. ಇನ್ನು ಗೀತಾ ಶಶಿಧರ್ ಶಿವಗಂಗಾದಿಂದ. ಹಾಗೆ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಶಕುಂತಲಮ್ಮ ಶ್ರೀನಿವಾಸ ಹಾಗೆ ಮನೆಯವರು ಸಂದೇಶವನ್ನು ಕಳಿಸಿರುವಂಥದ್ದು ಚಿಕ್ಕನಾಯಕನಹಳ್ಳಿಯಿಂದ. ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲಹಳ್ಳಿಯಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆಯಿಂದ, ಹಾಗೆ ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಇಂದ, ಇನ್ನು ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಅಶ್ವಿನಿ ರಾಜು ಕೆ ಬಿ ರಾಜು ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಎಲ್ಲಿಂದ? ಓಕೆ, ಇವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಇನ್ನು ರತ್ನಾ ಬಸವರಾಜ್ ಅವರು ಜನತಾ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಮುಂದಿನ ಸಂದೇಶ, ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ದೊಡ್ಡಮನೆ ಸವಿತಾ ಹಾಗೆ ಗಣೇಶ್ ಅವರು. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ. ಇನ್ನು ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಸಂದೇಶ ಬಂದಿದೆ, ಅಂಗಡಿ ತಿಪ್ಪೇಶ್ ಹಾಗೆ ಮನೆಯವರು. ಇನ್ನು ರೋಹಿತ್ ನಾಯಕ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಎಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ? ಓಕೆ, ಇವ್ರ ಸಂದೇಶ ಬಂದಿದೆ. ಓಕೆ, ನಾಯಕನಹಟ್ಟಿ. ಓಕೆ, ಇನ್ನು ಮಾದಪ್ಪ ಎಂ ಕೆ ಕೃಷ್ಣ ಕಮಂಡಲಗೊಂದಿಯಿಂದ, ವೀಣಾ ಸತೀಶ್ ಕುಮಾರ್ ಅವರು ಬೆಂಗಳೂರಿನಿಂದ, ಮೀನಾಕ್ಷಿ ಮಲ್ಲಿಕಾರ್ಜುನ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಮನೆಯವರು ಕೂಡ ಸಂದೇಶವನ್ನು ಬಾಪೂಜಿ ನಗರ ಚಿತ್ರದುರ್ಗದಿಂದ, ಸಿರಿ ಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ರಾಯಭಾಗ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಿರೇಮಠ್ ಮತ್ತೆ ಮನೆಯವರು, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಹಾಗೆ ವಿಜಯಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಬಸವನ ಬಾಗೇವಾಡಿಯಿಂದ ವಿರೂಪಾಕ್ಷರಪ್ಪ ಅವರು. ಇನ್ನು ಹರಪನಹಳ್ಳಿ ತಾಲೂಕು ಚಿಕ್ಕಡೇರಿಯಿಂದ ಕೆಂಚನಗೌಡರ್ ರಮೇಶ್. ಇನ್ನು ಅಂಬಿಕಾ ಕಾನಹೊಸಳ್ಳಿಯಿಂದ, ಓಕೆ, ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಹಾಗೆ ಮಾಳಪ್ಪನ ಅಂಗಡಿ ಹಟ್ಟಿಯಿಂದ ಅಂಗಡಿ ಮಹೇಶ್ ಹಾಗೆ ಮನೆಯವರು, ನಾಗೇಂದ್ರ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಭೀಮ ಸಮುದ್ರದ ಶಿವತ್ ಸರ್ವೋತ್ತಮ ದವಳಗಿರಿ ಬಡಾವಣೆ, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ಲಾಯಣ್ಣ ರಸ್ತೆ ಚಿತ್ರದುರ್ಗ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಉಮೇಶ ಸಿರಿಗೆರೆ ದಾವಣಗೆರೆಯಿಂದ, ಹಾಗೆ ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ ಶಿವಗಂಗಮ್ಮ ಅವರು ಭೀಮ ಸಮುದ್ರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಉತ್ತರ ಏನು ಅಂದರೆ, ಈ ಪತ್ರಿಕೋದ್ಯಮ ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಪುಲಿಟ್ಜರ್ ಪ್ರಶಸ್ತಿ ಕೊಡುತ್ತೆ. ಈ ಕೊಡೋ ಸಂಸ್ಥೆ ಕೊಲಂಬಿಯಾ ವಿಶ್ವವಿದ್ಯಾಲಯ. ಜೋಸೆಫ್ ಪುಲಿಟ್ಜರ್ ಎನ್ನುವ ವ್ಯಕ್ತಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿ ಮಾಡಿದ್ದಾರೆ. ಹಂಗೇರಿ ಮೂಲದ ಅಮೆರಿಕನ್ ಪ್ರಜೆಯಾದ ಇವರು ನ್ಯೂಯಾರ್ಕ್ ವರ್ಲ್ಡ್ ಮತ್ತು ಲೂಯಿಸ್ ಪೋಸ್ಟ್ ಡಿಸ್ಪ್ರಾಚ್ ಎನ್ನುವ ಪತ್ರಿಕೆಗಳನ್ನು ನಡೆಸ್ತಾ ಇರ್ತಾರೆ. ಇದರಿಂದ ಇವರು ಸಾಕಷ್ಟು ಹಣವನ್ನು ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಇವರು ತಮ್ಮ ಕೊನೆಯ ದಿನದಲ್ಲಿ ತಮ್ಮ ಉಯಿಲಿನಲ್ಲಿ ಅಂದರೆ ಪತ್ರದಲ್ಲಿ, ನಾನು ಸಂಪಾದನೆ ಮಾಡಿದ ಎಲ್ಲ ಹಣವನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ನೀಡ್ತಾ ಇದ್ದೀನಿ, ಹಾಗಾಗಿ ಪ್ರತಿ ವರ್ಷ ಈ ಹಣವನ್ನು ಬಳಸಿಕೊಂಡು ಪ್ರಶಸ್ತಿಯನ್ನು ನೀಡಬೇಕು ಅಂತ ಇವರು ಒಂದು ತಮ್ಮ ಪತ್ರದಲ್ಲಿ ಉಯಿಲ್ನಲ್ಲಿ ಬರೆದಿರ್ತಾರೆ. ಅದರಂತೆ 1917 ಇಸ್ವಿಯಿಂದ ಇಲ್ಲಿಯವರೆಗೆ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಪ್ರಸ್ತುತವಾಗಿ ಈ ಪ್ರಶಸ್ತಿಯನ್ನು 22 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ನೀಡ್ತಾ ಇದ್ದಾರೆ. ಓಕೆ, ಉತ್ತರ ಗೊತ್ತಾಗಿದೆ ಅಲ್ವಾ ಸ್ನೇಹಿತರೆ? ಸಂದೇಶವನ್ನು ಕಳಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ಕೇಳುಗರೆ, ವೈದ್ಯರು ಮಾತ್ರವಲ್ಲ ದಾದಿಯರು ಅಂದ್ರೆ ನರ್ಸಸ್ ಕೂಡ ಜನರ ಪಾಲಿಗೆ ದೇವರಿದ್ದಂತೆ. ಇವರು ವೈದ್ಯರಂತೆ ಅತ್ಯಂತ ನಿಷ್ಠೆಯಿಂದ ರೋಗಿಗಳನ್ನು ಹಗಲಿರುಳೆನ್ನದೆ ಆರೈಕೆ ಮಾಡುವ, ಉಪಚಾರ ಮಾಡುವ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ವೈದ್ಯರಿಗಿಂತ ಮೊದಲು ರೋಗಿಗಳನ್ನು ಉಪಚರಿಸೋದು ದಾದಿಯರೇ, ಅಂದರೆ ನರ್ಸ್ಗಳೇ. ಇದೇನಿದು ದಾದಿಯರು ನರ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು ಕೇಳುಗರೆ, ಈ ದಿನ ಮೇ 12ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಈ ಕುರಿತ ಕಿರು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ, ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯರು ಈ ಗೀತೆಯನ್ನು ಹಾಡಿದ್ದಾರೆ. ಪಂಕಜ್ ಉದಾಸ್, ಕವಿತಾ ಕೃಷ್ಣಮೂರ್ತಿ ಮತ್ತು ಅರ್ಚನಾ ಉಡುಪಾ.

ಕೇಳುಗರೆ, ಅಂತಾರಾಷ್ಟ್ರೀಯ ದಾದಿಯರ ದಿನದ ಬಗ್ಗೆ ತಮಗೆ ಹೇಳ್ತಾನೆ ಅಂತ ಹೇಳಿದ್ದೆ. ಇನ್ನು ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು 1820 May 12 ಜನಿಸಿದ್ದು, ಇವರ ಜನ್ಮದಿನದ ಸ್ಮರಣಾರ್ಥವಾಗಿ ಈ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತೆ. ಇವರು ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ಗಾಯಗೊಂಡ ಸೈನಿಕರಿಗೆ ದೀಪ ಹಿಡಿದು ರಾತ್ರಿ ಇಡೀ ಸೇವೆ ಮಾಡ್ತಾ ಇದ್ರು. ಹಾಗಾಗಿ ಇವರನ್ನ ದೀಪಧಾರಿಣಿ ಅಂದರೆ ದ ಲೇಡಿ ವಿತ್ ಲ್ಯಾಂಪ್ ಅಂತಲೇ ಕರೀತಾರೆ. ಇವರ ಜನ್ಮದಿನದ ನೆನಪಿಗಾಗಿಯೇ ಈ ದಿನ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮುಂದಿನ ಗೀತೆಯನ್ನು ಕೇಳಿ. ಅಮರ್ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯರು ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್.

ಕೇಳುಗರೆ, ಸಮಾಜದ ಆರೋಗ್ಯ ರಕ್ಷಣೆಯಲ್ಲಿ ನರ್ಸ್ಗಳು ಅಂದರೆ ದಾದಿಯರು ನೀಡುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ.

ಸಂಸ್ಥೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ 1965ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಿತು ಮತ್ತು 1974ರಿಂದ ಮೇ 12ರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಘೋಷಣೆ ಮಾಡಲಾಯಿತು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಓಕೆ ಕೇಳುಗರೆ, ಅಂತಾರಾಷ್ಟ್ರೀಯ ದಾದಿಯರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ರೋಗಿಗಳ ಆರೈಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಕರೋನಾದಂತಹ ಸಾಂಕ್ರಾಮಿಕದಂತಹ ಸಂದರ್ಭಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಾಣದ ಹಂಗು ತೊರೆದು ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಇವರನ್ನ ಗೌರವಿಸಲೆಂದೇ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಈ ದಿನದಂದು ದಾದಿಯರನ್ನ ಗೌರವಿಸಲು ಹಲವಾರು ಸನ್ಮಾನ ಕಾರ್ಯಕ್ರಮಗಳು, ಸೆಮಿನಾರ್ಗಳು ಹಾಗೆ ಅಭಿಯಾನಗಳನ್ನ ಆಯೋಜನೆ ಮಾಡಲಾಗುತ್ತೆ. ಮಾಹಿತಿಯನ್ನ ಮುಂದುವರಿಸ್ತೇನೆ. ಮುಂದಿನ ಗೀತೆಯನ್ನ ಕೇಳಿ. ಗಾಳಿಪಟ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾರ್ವಜನಿಕ ಜಾಗೃತಿ ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಸಹಾಯವಾಣಿ ತುರ್ತು ಸಂಖ್ಯೆಗಳು, ನಾವು ತಿಳಿದುಕೊಳ್ಳೋದು ಎಷ್ಟು ಮುಖ್ಯ. ಈ ವಿಷಯದ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9444864073, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ರೋಗಿಗಳ ಕಾಯಿಲೆ ವಾಸಿ ಮಾಡುವಲ್ಲಿ, ಅವರಲ್ಲಿ ಮಾನಸಿಕ ಧೈರ್ಯ ತುಂಬುವಲ್ಲಿ ದಾದಿಯರದ ಪಾತ್ರ ಮಹತ್ವವಾಗಿದೆ. ಅವರ ಮಾನವೀಯ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ರೋಗಿ ಗುಣಮುಖವಾಗುವಲ್ಲಿ ವೈದ್ಯರು ನೀಡಿದ ಔಷಧಿಗಿಂತ ದಾದಿಯರು ನೀಡಿದ ಸೇವೆ ಪ್ರಮುಖವಾಗಿರುತ್ತೆ. ನಾವೆಲ್ಲ ಒಂದಲ್ಲ ಒಂದು ಸಮಯದಲ್ಲಿ ದಾದಿಯರ ಸೇವೆಯನ್ನು ಪಡೆದಿರ್ತೇವೆ. ರೋಗಿ ಹೇಗೆಯೇ ಇರಲಿ, ಯಾವುದೇ ಥರ ಇರಲಿ, ಅಮ್ಮನಂತೆ ಆರೈಕೆ ಮಾಡಿ ಮನಸ್ಸಿಗೆ ಧೈರ್ಯವನ್ನು ತುಂಬುತ್ತಾರೆ ದಾದಿಯರು. ಅವರ ಈ ಸೇವೆಗೆ ಗೌರವವನ್ನು ನೀಡುವ ದಿನದಂದು ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರ ನಿಸ್ವಾರ್ಥ ಸೇವೆಗೆ ನಮ್ಮ ನಮನ ಕೂಡ ಸಲ್ಲಿಸೋಣ. ಇದಾಗಿತ್ತು ಕೇಳುಗರೆ ಸಮಾಜಕ್ಕೆ ದಾದಿಯರು ನೀಡುವ ನಿಸ್ವಾರ್ಥ ಸೇವೆ ಮತ್ತು ಕೊಡುಗೆಯನ್ನು ಗೌರವಿಸುವ ದಿನವಾದ ಅಂತಾರಾಷ್ಟ್ರೀಯ ದಾದಿಯರ ದಿನದಾದ ಕುರಿತಾದ ಕಿರುಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆಕಸ್ಮಿಕ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಮೆಗಾಹರ್ಟ್ಸ್ಗಳಲ್ಲಿ ಈಗ ಸಮಯ 9:27. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೇಳುಗರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 13/5/2026 ಬುಧವಾರ ಅಂದರೆ ನಾಳೆ ಬೆಳಗ್ಗೆ 10:00-11:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿದೆ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸುತ್ತಾರೆ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್, ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್, ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಅದಕ್ಕಾಗಿ ಬಳಸಬೇಕು

0: ಬಳಸಬೇಕಾದ ನಿಲಯದ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 08194 ಕ್ಷಮಿಸಿ, ಸ್ಥಿರ ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ತಪ್ಪದೇ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ.
1: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
3: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
4: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
3: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
5: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
4: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
3: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
6: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೇಳುಕರೇ ಗಮನಿಸಿ, ದಿನಾಂಕ 14/5/2026 ಇದೇ ಗುರುವಾರ ಬೆಳಿಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳ ಚಿಕಿತ್ಸೆ ಹೇಗೆ. ಕೇಳುಕರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಸಿಎಸ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಕೂಡ ತಾವು ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕಾಗಿ ಬಳಸಬೇಕಾದ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟೀಯ ಹೆದ್ದಾರಿ, ದಾವಣಗೆರೆ. ತಪ್ಪದೇ ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ ಸರಿಯಾಗಿ 9:06:16 ಇದೀಗ ಕೇಳಿ ಕಾಮನಬಿಲ್ಲು ಕಾರ್ಯಕ್ರಮ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಮತ್ತು ಹಿಂದಿ ಚಿತ್ರಗೀತೆಯನ್ನ ಕೇಳೋಣ. ಆರಂಭದಲ್ಲಿ ಕೇಳಿ, ಕುವೆಂಪು ಅವರು ರಚಿಸಿರುವಂತಹ ಭಾವಗೀತೆಯನ್ನ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 13/5/2026 ಬುಧವಾರ ಅಂದರೆ ನಾಳೆ ಬೆಳಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸ್ತಾರೆ ರವಿಶಂಕರ್ ಪ್ರಾಂಶುಪಾಲರು, ಜೆಎಂಐಟಿ ಕ್ಯಾಂಪಸ್ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00 to 11:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಈಗ ಕೇಳಿ ಜನಪದ ಗೀತೆಯನ್ನು.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾರ್ವಜನಿಕ ಜಾಗೃತಿ ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಸಹಾಯವಾಣಿ ತುರ್ತು ಸಂಖ್ಯೆಗಳು, ನಾವು ತಿಳಿದುಕೊಳ್ಳೋದು ಎಷ್ಟು ಮುಖ್ಯ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕನ್ನಡ ಚಿತ್ರಗೀತೆಯನ್ನ ಶಶಾಂಕ್ ಅವರ ಸಾಹಿತ್ಯ ಇರುವ ವಿ ಶ್ರೀಧರ್ ಅವರು ಸಂಗೀತ ನೀಡಿರುವಂತಹ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ದೀಪಕ್ ದೊಡ್ಡೇರಾವ್.

ಕೇಳುಕರೆ ಗಮನಿಸಿ, ದಿನಾಂಕ 14/5/2026 ಇದೇ ಗುರುವಾರ ಬೆಳಿಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶದ ಕಲ್ಲುಗಳು, ಚಿಕಿತ್ಸೆ ಹೇಗೆ? ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಮೂತ್ರಶಾಸ್ತ್ರಜ್ಞರಾದ ತಜ್ಞ ವೈದ್ಯರು ಡಾಕ್ಟರ್ ಗಿರೀಶ್ ಸಿಎಸ್. ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಕೂಡ ತಾವು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದಕ್ಕಾಗಿ 9448640273 ಈ ಸಂಖ್ಯೆಯನ್ನು ಬಳಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ, ಬೈಪಾಸ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ದಾವಣಗೆರೆ. ತಪ್ಪದೇ ಕೇಳಿ ಇದೇ ಗುರುವಾರ ಬೆಳಿಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಿಂದಿ ಚಿತ್ರಗೀತೆಯನ್ನ. ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನ ಕೇಳಿ. ಸಮೀರ್ ಅವರ ಸಾಹಿತ್ಯರು ಈ ಗೀತೆಯನ್ನ ಹಾಡಿದ್ದಾರೆ. ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಸ್ವಪ್ನ ಅವಸ್ತಿ.

ಇದುವರೆಗೂ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಮತ್ತು ಹಿಂದಿ ಚಿತ್ರಗೀತೆಯನ್ನ ಕೇಳಿದಿರಿ. ಈಗ ಸ್ಟುಡಿಯೋ ಸಮಯ ಆಗಿದೆ 9:30:20. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾದ ನಮ್ಮ ಕೇಳುಗರ ಸಂದೇಶಗಳನ್ನ ಓದುವ ಸಮಯ. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನು.

ಓಕೆ ಸ್ನೇಹಿತರೆ, ಒಂದು ಗೀತೆಯನ್ನ ಕೇಳಿ ಬಂದ್ರಿ. ಈಗ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ಸಿಸ್ಟರ್ಸ್ ಡೇ ದಾದಿಯರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಬೋಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಬೆಳಕಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ. ಬೆಳಕಿನ ಭಕ್ತಿಗೀತೆಗಳು ಚಿಂತನ ಚೆನ್ನಾಗಿತ್ತು, ವಿಶ್ವ ದಾದಿಯರ ಮಾಹಿತಿ ಮತ್ತು ಚಿತ್ರಗೀತೆಗಳು ಉತ್ತಮವಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಒಂದು ಗಾದೆಯನ್ನು ಕಳಿಸಿದ್ದಾರೆ, ಮೈಯೆಲ್ಲ ಪುತ್ತಳಿ ಪುತ್ತಳಿ ಚಿನ್ನ, ಕಿವಿ ಮಾತ್ರ ಹಿತ್ತಾಳೆ ಅಂತ. ಹಾಗೆ ಕನ್ನಡದ ವಿಷಯ, ಉಡುಪಿಯ ಮಠದ ಭಾವಿ ಪರ್ಯಾಯ ಪೀಠಸ್ಥರು ಪರ್ಯಾಯಕ್ಕೆ ಕೆಲವು ತಿಂಗಳ ಮೊದಲು ವಿವಿಧ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪರ್ಯಾಯ ಕಾರ್ಯಕ್ರಮಕ್ಕೆ 8-10 ದಿನಗಳ ಮೊದಲು ಬರ್ತಾರೆ, ಇದಕ್ಕೆ ಪುರು ಪ್ರವೇಶ ಅಂತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಗಾದೆಗೆ ಏನು ಈ ಗಾದೆ ಅಂತ ಅರ್ಥ ಅಂತ ಯೋಚನೆ ಮಾಡ್ತಾ ಇರಿ. ಓಕೆ, ಇನ್ನು ಮುಂದಿನ ಸಂದೇಶ. ಮೇಡಮ್ ನಮಸ್ತೆ, ಕನ್ನಡ ಹಾಡುಗಳಲ್ಲಿ ಬಂದ ಅಂತಾರಾಷ್ಟ್ರೀಯ ದಾದಿಯರ ಮಾಹಿತಿ ತುಂಬ ಚೆನ್ನಾಗಿತ್ತು, ಹಾಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಎಲ್ಲ ತರಹ ಹಾಡುಗಳು ಚೆನ್ನಾಗಿದ್ವು. ಧನ್ಯವಾದಗಳು ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ. ತಮಗೂ ಕೂಡ ಧನ್ಯವಾದ, ಸಂದೇಶವನ್ನ ಕಳಿಸ್

ಅದಕ್ಕಾಗಿ. ಮುಂದಿನ ಸಂದೇಶ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಕಿನ ಜಾವ ನಿಮ್ಮ ನಿರೂಪಣೆಯಿಂದ ಬಂದ ಭಕ್ತಿಗೀತೆಗಳ ಜೊತೆಗೆ ರೈತರ ಮತ್ತು ಆರೋಗ್ಯಕರವಾಗಿ ಒಳ್ಳೆಯ ಟಿಪ್ಸ್ಗಳನ್ನ ಕೇಳ್ತಾ, ನೀವು ತಿಳಿಸಿದ ಸಾಹಿತ್ಯದ ಸಾರಾಂಶದ ಮೂಲಕ ಭಾವಗೀತೆಗಳನ್ನ ಕೇಳ್ತಾ, ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಾ ಹಲವಾರು ವಿಷಯಗಳ ಬಗ್ಗೆ ತಿಳಿದು ಕಾಮನಬಿಲ್ಲು ಸಹ ನಾಲ್ಕು ಬಗೆಯ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಶುಭ ಮುಂಜಾನೆ ಆಕಾಶವಾಣಿಯ ಎಲ್ಲ ನಿರೂಪಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ನಮಸ್ತೆ ಎಲ್ರಿಗೂ, ವಿಶ್ವ ದಾದಿಯರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದರೆ ಉಚ್ಚಂಗಿ ದುರ್ಗದಿಂದ ಉಮಾದೇವಿಯವರು. ಓಕೆ, ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, ಮಾಹಿತಿ, ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳ ಮಧ್ಯೆ ದಾದಿಯರ ಮಹತ್ವದ ಬಗ್ಗೆ ತಿಳಿಸಿಕೊಟ್ರಿ ಮೇಡಮ್, ನಿಮಗೆ ತುಂಬು ಹೃದಯದ

0: ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಬೆಳಕಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ನಾಲ್ಕನೇ ಅವತಾರ ನರಸಿಂಹಾವತಾರದ ಬಗ್ಗೆ ನೀಡಿದಂತಹ ವಿವರ, ಪೌರಾಣಿಕ ಹಿನ್ನೆಲೆ ಮಾಹಿತಿ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು, ಇನ್ನು 7:50 ಚಿತ್ರಗೀತೆಗಳು ಮತ್ತು 8:30 ಚಿತ್ರಗೀತೆಗಳು ಓಕೆ ತುಂಬ ಮಧುರವಾಗಿ ಮೂಡಿ ಬಂದವು. ಮತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನದ ಆಚರಣೆ ಬಗ್ಗೆ ನೀಡಿದ ವಿವರಗಳು, ಮಾಹಿತಿ ಕೂಡ ಚೆನ್ನಾಗಿತ್ತು. ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದ 4 ಗೀತೆಗಳು ತುಂಬ ಮಧುರವಾಗಿ ಮೂಡಿ ಬಂದವು, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಇನ್ನು ಉಮಾದೇವಿ PWD ಕಾಲೋನಿ PR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ನಮನ ಭಕ್ತಿ ಗೀತೆಗಳು ವಿಷ್ಣುವಿನ 4ನೇ ಅವತಾರ ನರಸಿಂಹದೇವರ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆ ಚಿತ್ರಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಾದಿಯರ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಅಂತ ಕೂಡ ಹೇಳಿದ್ದಾರೆ. ಕಾಮನ ಬಿನ್ನುವಿನಲ್ಲಿ ಭಾವಗೀತೆ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಒಟ್ಟಾರೆ ಬೆಳಗ್ಗೆಯಿಂದ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಗಿದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು, ಇವರು ಬೆಳಗಿನ ಶುಭೋದಯಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಬೆಳಗಿನ ಶುಭೋದಯಗಳು. ಹಾಗೆ ಮುಂದಿನ ಸಂದೇಶ, ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು ಮೇಡಮ್ ಅಂತ ಹೇಳ್ತಾ ಇರೋದು ಬಾಗೇನಾಳ್ ರಮ್ಯಾ ನಿತಿನ್ ಸುರೇಶ್ ಯಶ್ವಂತ್. ಬೆಳಕಿನ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ನಮನ ಭಕ್ತಿಗೀತೆಗಳ ಜೊತೆಗೆ ನೀಡಿದ ಮಾಹಿತಿ ಸೊಗಸಾಗಿತ್ತು, ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತವಾಗಿತ್ತು, ಇನ್ನು ಕಾಮನಬಿಲ್ಲಿನಲ್ಲಿ ಮೂಡಿ ಬಂದಂತಹ ಎಲ್ಲ ಹಾಡುಗಳು ಸುಮಧುರವಾಗಿ ಮೂಡಿ ಬಂದವು, ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸಿಕೊಡ್ತಿರೋ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಇನ್ನು ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೋಡೇಲಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಸುಮಧುರ ಅರ್ಥಪೂರ್ಣ ಇಂಪಾದ ಗೀತೆಗಳು ಚಿತ್ರದುರ್ಗ ಆಕಾಶವಾಣಿ ದಿನದ ಕಾರ್ಯಕ್ರಮಗಳನ್ನ ಅದ್ಭುತ ಅಮೋಘ ಉತ್ತಮ ನಿರೂಪಣ ಶೈಲಿ ಸಮಗ್ರ ಮಾಹಿತಿ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಇನ್ನು ನಿನ್ನನ್ನು ನೀನೇ ನಂಬದವನು ದೇವರನ್ನ ಹೇಗೆ ನಂಬುತ್ತಾನೆ

ಎಂಬ ಮನ ಮುಟ್ಟುವ ಸ್ಫೂರ್ತಿದಾಯಕ ಶುಭ ನುಡಿಯ ಜೊತೆಗೆ ಇಂದು ವಿಶ್ವ ದಾದಿಯರ ತಮ್ಮ ಪ್ರಾಮಾಣಿಕ ಸೇವೆಯಿಂದ ಮೊದಲ ಮಗು ಈ ದರೆಗೆ ಸ್ವಾಗತಿಸಿ ತನ್ನ ಹೆತ್ತ ತಾಯಿಗಿಂತ ದಾದಿಯರೇ ಮೊದಲ ಸೇವೆ ಮಾಡುವ ಮಹಿಳಾ ದಾದಿ ಮಣಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಓಕೆ, ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಎಲ್ಲ ಕಾರ್ಯಕ್ರಮಗಳು ಮನೋಜ್ಞವಾಗಿ ಮೂಡಿ ಬರ್ತಾ ಇದೆ. ಚಿತ್ರಗೀತೆಗಳು ಮಧುರವಾಗಿದೆ, ಅದರಲ್ಲೂ ಬಾಳುವಂತ ಹೂವೆ ಹಾಡು ಕೇಳಿ ತುಂಬ ಖುಷಿಯಾಯಿತು. ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೂ ತಂತ್ರಜ್ಞರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದರೆ ಜ್ಯೋತಿ, ಗಿರೀಶ್, ತಕ್ಷತ್, ಕೌಶಿಕ್, ಗಾರಿಹಟ್ಟಿ ಚಿತ್ರದುರ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ನಮಸ್ತೆ ಆಕಾಶವಾಣಿ ಹಾಗೂ ನಿರೂಪಕರಿಗೆ ಶುಭೋದಯ ಸೀಮಾ ಮೇಡಮ್. ಬೆಳಗ್ಗೆ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಹಾಗೂ ಭಕ್ತ ಪ್ರಹ್ಲಾದರ ಮಾಹಿತಿ, ಇನ್ನು ವಿಶ್ವ ದಾದಿಯರ ದಿನದ ಶುಭಾಶಯಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನ ಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ ಮತ್ತು ಕಸ್ತೂರಮ್ಮ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ನಮಸ್ತೆ, ಗುಡ್ ಮಾರ್ನಿಂಗ್ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಸಂದೇಶ ಕಳಿಸಿದ್ದಾರೆ ಅನಂತ್ ರಾಜು, ಗೊರ್ಲಡಕು, ಹಿರಿಯೂರು ತಾಲೂಕಿನಿಂದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಗೀತೆ ಕೇಳೋಣ. ಆಶಿಕಿ 2 ಚಿತ್ರದಿಂದ ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಓಕೆ ಸ್ನೇಹಿತರೆ, ಇನ್ನೊಂದೆರಡು ಸಂದೇಶ ಇದೆ, ಯಾರು ಅಂತ ನೋಡೋಣ. ಹೊಂದಿಸಿ ಬರೆದರೆ ಪದಕ್ಕೆ ಅರ್ಥ ಉಂಟು, ಹೊಂದಿಸಿಕೊಂಡು ಬದುಕಿದರೆ ನಮ್ಮ ಜೀವನಕ್ಕೆ ಅರ್ಥ ಉಂಟು. ಸುಖ ಮತ್ತು ದುಃಖದ ಕ್ಷಣಗಳು ಕ್ಷಣಿಕವಾದವು, ಎರಡೂ ಸಮಯ ಬದಲಾದಂತೆ ಕಳೆದು ಹೋಗುವವು. ಹಿಗ್ಗದೆ ಕುಗ್ಗದೆ ಬದುಕನ್ನ ಸ್ವೀಕರಿಸಬೇಕು ಅಂತ ಒಂದು ಸಂದೇಶ ಕಳಿಸಿರುವಂಥದ್ದು ಗೋಂಚಿಕಾರ್ ಅವರು, GCH ಗೋಂಚಿಕಾರ್ ಪರಮಸಾಗರದಿಂದ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಆಯುರ್ಧಾರದಲ್ಲಿ ಮೂಡಿಬಂದ ಆರೋಗ್ಯ ಮಾಹಿತಿ, ಹಾಗೆ ಎಲ್ಲ ಭಾವಗೀತೆ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬಂದವು. ಅದರಲ್ಲೂ ಬಾಳುವಂತ ಹೂವೆ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಹಾಡು ತುಂಬ ಖುಷಿ ಅನ್ನಿಸ್ತು. ಎಲ್ಲ ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೂ ತಂತ್ರಜ್ಞರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ರಾಗಿ ತೆನೆ ಗಿರೀಶ್ ಗಾರಿಹಟ್ಟೆ ಚಿತ್ರದುರ್ಗ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಮುಂಜಾನೆಯಿಂದ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಸುಮಧುರವಾಗಿ ಮೂಡಿ ಬಂದವು. ಕಾಮನಬಿಲ್ಲಿನಲ್ಲಿ ಬಂದಿರುವಂತಹ ಗೀತೆಗಳು, ಹಾಗೆ 7:45 ಕೇಳಿದಂತಹ ಪ್ರಶ್ನೆ, ಹಾಗೆ ಮೂಡಿ ಬಂದ ಚಿತ್ರಗೀತೆಗಳು, ಹಾಗೆ ದಾದಿಯರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಂದರೆ ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಓಕೆ ಕಾರ್ಯಕ್ರಮ ಓಕೆ ಕೇಳುಗರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಸಂದೇಶ ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರೆಹನಾ ಹೇ ತೇರೆ ದಿಲ್ ಮೇ ಚಿತ್ರದ ಗೀತೆಯನ್ನ. ಸಮೀರ್ ಅವರ ಸಾಹಿತ್ಯರು ಈ ಗೀತೆಯನ್ನು ಹಾಡಿದ್ದಾರೆ. ಬಾಂಬೆ ಜಯಶ್ರೀ.

ಓಕೆ ಸ್ನೇಹಿತರೆ, ಇನ್ನೊಂದೆರಡು ಸಂದೇಶ ಇದೆ. ಯಾರಿದು? ಓಕೆ, ಶುಭೋದಯ ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ, ಸೂಪರ್ ಸಾಂಗ್ಸ್ ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಈಗ ಸಮಯ ಸರಿಯಾಗಿ 10:48. ಇದೀಗ ಕೇಳಿ ಸಾರ್ವಜನಿಕ ಜಾಗೃತಿ, ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ. ಇವತ್ತಿನ ವಿಷಯ ಸಹಾಯವಾಣಿ ತುರ್ತು ಸಂಖ್ಯೆಗಳು, ನಾವು ತಿಳಿದುಕೊಳ್ಳೋದು ಎಷ್ಟು ಮುಖ್ಯ. ಈ ಕುರಿತು ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಓಕೆ ಕೇಳುಗರೆ, ಈ ಸಹಾಯವಾಣಿ, ತುರ್ತು ಸಂಖ್ಯೆಗಳು, ಈ ಎಲ್ಲ ಸಂಖ್ಯೆಗಳು ಏನಿದೆ, ಇದನ್ನೆಲ್ಲ ನಾಗರಿಕರಾದ ನಾವೆಲ್ಲರೂ ತಿಳಿದುಕೊಂಡಿರೋದು ತುಂಬಾನೇ ಮುಖ್ಯ ಆಗಿದೆ. ಯಾಕೆಂದ್ರೆ ಸಮಯ ಹೀಗೆ ಇರೋದಿಲ್ಲ ಅಲ್ವಾ? ಅಂದ್ರೆ ನಮಗೆ ತೊಂದರೆ ಆಗ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗ್ಬೋದು, ಅಥವಾ ನಾವು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಹೋಗಿರ್ತೀವಿ, ಅಲ್ಲಿ ಯಾರಾದರೂ ಒಂದು ತೊಂದರೆಯನ್ನು ಅನುಭವಿಸ್ತಾ ಇರ್ಬೋದು. ಆ ಸಮಯದಲ್ಲಿ ನಮಗೆ ಈ ಒಂದು ಸಹಾಯವಾಣಿ ತುರ್ತು ಸಂಖ್ಯೆಗಳು ಏನಿದೆ ತುಂಬ ಪ್ರಯೋಜನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಅಪಘಾತ ಇರ್ಬೋದು, ಹೃದಯಾಘಾತ ಇರ್ಬೋದು, ಅಥವಾ ಬೆಂಕಿ ಅನಾಹುತದಂತಹ ಸಂದರ್ಭದಲ್ಲಿ ಪ್ರತಿ ಸೆಕೆಂಡ್ಗೂ ಕೂಡ ಮುಖ್ಯ ಆಗಿರುತ್ತೆ. ಅಂದರೆ ಈ ಸಮಯದಲ್ಲಿ ನಾವು ತಕ್ಷಣ ಏನು ಒಂದು ತುರ್ತು ಸಂಖ್ಯೆಗಳಿಗೆ, ಸಹಾಯವಾಣಿಗೆ ಕರೆ ಮಾಡೋದ್ರ ಮುಖಾಂತರ ಒಂದು ಜೀವವನ್ನು ಉಳಿಸ್ಬೋದು ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸರ್ಕಾರ ಇರ್ಬೋದು, ಎಲ್ಲ ಇಲಾಖೆಗಳು ಇರ್ಬೋದು, ಈ ಸಹಾಯವಾಣಿ ಸಂಪರ್ಕಗಳ ಸಂಖ್ಯೆಗಳನ್ನ ನಮಗೆ ಈಗಾಗಲೇ ನೀಡಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯಕೀಯ ಇರ್ಬೋದು, ಅಗ್ನಿಶಾಮಕ ದಳದವರು ಇರ್ಬೋದು, ಈ ಎಲ್ಲರೂ ಕೂಡ ಒಂದು ಸಹಾಯವಾಣಿ ಸಂಖ್ಯೆಗಳನ್ನು, ತುರ್ತು ಸಂಖ್ಯೆಗಳನ್ನು ನೀಡಿದ್ದಾರೆ. ಈ ತುರ್ತು ಸಂಖ್ಯೆಗಳಿಗೆ ಕರೆ ಮಾಡೋದ್ರಿಂದ ನಾವು ಇವರ ಸಹಾಯವನ್ನು ನೇರವಾಗಿ ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡ್ಬೋದು. ಕರೆ ಮಾಡಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೇಗಿದೆ? 944864

0: 0273 ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ. ಓಕೆ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್. ಅರೆ
0: ನಮಸ್ತೆ. ತಮಗೂ ಕೂಡ ಹೇಳಿ, ತಮ್ಮ ಹೆಸರು ಹೇಳಿ.
1: ವೇದಮೂರ್ತಿ ಮಧ್ಯದಂತ ಇಟ್ಲಿತನ ಬಸಪ್ಪ ಲೇಔಟ್ ಚಿತ್ರದುರ್ಗ.
0: ಓಕೆ ವೇದಮೂರ್ತಿ ಅವರು, ವೇದಮೂರ್ತಿ ಅವರಿಗೆ ವಿಷಯ ಗೊತ್ತಿದೆ.
1: ಎಲ್ಲರಿಗೂ ಬೇಕಾದಂತ ಒಳ್ಳೆ ಇವತ್ತಿನ ಪ್ರೋಗ್ರಾಮ್ ದಿನನಿತ್ಯ ಚೆನ್ನಾಗಿರ್ತವೆ. ದಿನ ಒಂದೊಂದು ಹೊಸ ಹೊಸ ಹುಡುಕಿ ಇದು ಮಾಡ್ತಿರಲ್ಲ, ಬಹಳ ಅನುಕೂಲ ಅದು.
0: ಓಕೆ, ಧನ್ಯವಾದ ಹೇಳಿ. ಹಾಗಾದ್ರೆ ಈ ಒಂದು ಸಹಾಯವಾಣಿ ತುರ್ತು ಸಂಖ್ಯೆ ಹೇಳಿ.
1: ಎಲ್ಲಾ ಸಹಾಯವಾಣಿ ಮೊಬೈಲ್ ನಲ್ಲಿ ಫೀಡ್ ಮಾಡ್ಕೊಂಡು ನಾನು ಯಾರ ಕಂಡಾಗ ನಾನು ಜನರಲ್ ಗೇತಿಂತ ಬಳಸಿ ಅಂತ ನಮಗೆ ಗೊತ್ತಿರೋ ಎಲ್ಲ ಕಾಲ. ಇನ್ನೊಂದು ಜನರಲ್ ವಾಣಿ ಇದೆ ಮೇಡಮ್, ಅದೇ ಅದನ್ನ ಸಾಮಾನ್ಯ ಗೊತ್ತಿರ್ಬೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. 8 ಅನ್ನೋ ನಂಬರ್ 10 ನಂಬರ್ ಹೊಡೆದ್ರೆ ನಮ್ಮ ಆಲ್ ಇಂಡಿಯಾ ಯಾವುದೇ ಮಾಹಿತಿಯನ್ನ ಕರ್ನಾಟಕದಲ್ಲಿ ಕೊಡುತ್ತ. ಅದು ಈಗ ತಾನೇ ಬೆಂಗಳೂರು ಆಕಾಶವಾಣಿ ಫೋನ್ ಮಾಡಿದ್ದೆ, ಇವ್ರದ್ದು ನಮಗೆ ಡೈರೆಕ್ಟ್ ನಂಬರ್ ಬೇಕಾಯ್ತು ಕರ್ನಾಟಕದು, ಪರ್ಸನಲ್ ಸಿಗಲ್ಲ ಅಂತ ಆಕಾಶವಾಣಿ ಈ ಸೆಕೆಂಡ್ ಕಳಿಸಿದೆ ಈಗ. ಹಂಗಾಗಿ ಇದನ್ನ ಒಂದ್ ಸ್ವಲ್ಪ ನೀವು ಈಗ ಜನಕ್ಕೆ ಹೇಳಿದ್ರೆ ಒಂದ್ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗುತ್ತೆ.
0: ನೀವೇ ಹೇಳಿದ್ರಾ, ಒಳ್ಳೆ ಮಾಹಿತಿ ನೀಡಿದ್ರ ವೇದಮೂರ್ತಿ ಅವರೇ. ಹಾಗಾದ್ರೆ ಹೇಗೆ ಅಂದ್ರೆ ನೀವು ಮೊಬೈಲ್ ಅಲ್ಲಿ ಫೀಡ್ ಮಾಡ್ಕೊಂಡಿದ್ದೀರಾ ನಂಬರ್ನ?
1: ಇದೆ ಮೇಡಮ್, ಅದೇ ಇದೆ ಆಲ್ರೆಡಿ ಇರುತ್ತೆ, ಬೇರೆ ನಂಬರ್ ಎಲ್ಲವೂ ಇದಾವೆ. ನನಗೆ ಗೊತ್ತಿರೋ ಇದೊಂದು ನಂಬರ್ ಐತಿ, ನಿಮ್ಗೆ ಯಾವ್ದೇ ನೆನಪಿಲ್ಲದೆ ಇದೊಂದು ಫೀಡ್ ಮಾಡ್ಕೇಳಿ. 8 ಅನ್ನೋ 10 ನಂಬರ್ ಸಾಮಾನ್ಯ ನೆನಪಿರ್ತಾವೆ. ಇದನ್ನ ಇಟ್ಕೊಂಡ್ಬಿಟ್ಟೆ ಸೆಕೆಂಡ್ ಮೆಸೇಜ್ ಬಂದ್ಬಿಡುತ್ತೆ ಮೇಡಮ್, ನಿಮ್ಗೆ ಯಾವ್ದಾರ ಮಾಹಿತಿ ಆಗಿರ್ಬೋದು. ಆಲ್ ಇಂಡಿಯಾ
0: 8 ಅನ್ನೋ ನಂಬರ್ ಅನ್ನ
1: ಅದೇ 8 ಅನ್ನೋ 10 ನಂಬರ್ 10
0: ನಂಬರ್ಸ್.
1: ಹೌದ್ ಮೇಡಮ್, ಯಾಕೆ ನಿಮಗೆ ಚೆಕ್ ಮಾಡಿ ಈಗ ನಿಮ್ಗೆ ಹೇಳ್ತಾರೆ, ಸುಳ್ಳು ಹೇಳ್ತಾ ಇಲ್ಲ.
0: 8 ನಂಬರ್ ಅನ್ನ 10 ಸಲ ಡಯಲ್ ಮಾಡ್ಬೇಕಾ?
1: 10 ಸಲ ಡಯಲ್ ಮಾಡ್ಬೇಕು.
0: ಓಕೆ, ಡಯಲ್ ಮಾಡೋದ್ರಿಂದ ನಮಗೆ ಎಲ್ಲ ಒಂದು ನಮಗೆ ಯಾವ್ದೊಂದು ನಂಬರ್ ಬೇಕಾಗಿರುತ್ತೆ ಅದ್ ಸಿಗುತ್ತೆ ಅಂತ.
1: ಪ್ರತಿಯೊಂದು ವಿಚಾರ ಮೇಡಮ್, ಅರೆ ಯಾವ್ದೇ ವಿಚಾರ ಆಗಿರ್ಬೋದು ಅದ್ರ ಮಾಹಿತಿ ಚೆನ್ನಾಗ್ ಕಳಿಸ್ತಾನೆ. ಅದಕ್ಕೆ ನಾನು ಈಗ ಚೆಕ್ ಮಾಡಿದ್ರೆ ಒಂದು ಪಬ್ಲಿಷರ್ ಜನರಲ್ ಆಗಿ ಇದೆ, ಅವ್ರು ಈಗ ಅವರೇ ಫೋನ್ ಮಾಡಿದ್ರು ಪಬ್ಲಿಷರ್ಸ್.
0: ಹೌದಾ? ಓಕೆ,
1: ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಈಗ.
0: ಓಕೆ,
1: ಆಕಾಶವಾಣಿ ಇದನ್ನ ನಂಬರ್ ಕೊಟ್ಟಿದ್ರು ಜನರಲ್ ಆಲ್ ಇಂಡಿಯಾ ನಂಬರ್.
0: ಹೌದಾ? ಓಕೆ,
1: ಒಂದ್ ಸ್ವಲ್ಪ ತಿಳಿಸಿ ಅಂತ.
0: ಖಂಡಿತ ಖಂಡಿತವಾಗ್ಲೂ ತಿಳಿಸೋಣ.
1: ಆಯ್ತು ಮೇಡಮ್, ಧನ್ಯವಾದ.
0: ಧನ್ಯವಾದ, ಒಳ್ಳೆ ಮಾಹಿತಿಯನ್ನ ಹಂಚ್ಕೊಂಡ್ರಿ. ಓಕೆ, ವೇದಮೂರ್ತಿ ಅವರು ಕರೆ ಮಾಡಿದ್ರು. 8 ಅನ್ನೋ ನಂಬರ್ ಅನ್ನ 10 ಸಲ ಡಯಲ್ ಮಾಡಿ ಫೋನಲ್ಲಿ ಮಾಡೋದ್ರಿಂದ ನಮಗೆ ಒಂದು ಯಾವ ಒಂದು ಫೋನ್ ನಂಬರ್ ಅಂದ್ರೆ ಒಂದು ಇಲಾಖೆ ಯಾವುದೇ ಇರ್ಬೋದು ಆ ನಂಬರಿಂದ ನಂಬರ್ ಅನ್ನ ನಾವು ಪಡ್ಕೋಬಹುದು ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
2: ಹಲೋ,
0: ನಮಸ್ತೆ.
2: ಹಲೋ
0: ನಮಸ್ತೆ.
2: ನಮಸ್ತೆ
0: ನಮಸ್ತೆ, ತಮ್ಮ ಹೆಸರು?
2: ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್.
0: ಓಕೆ ಹೇಳಿ ನಳಿನಿ ಸತೀಶ್ ಅವರೇ, ವಿಷಯ ಗೊತ್ತಾಗಿದೆ ಅಲ್ವಾ ತಮ್ಗೆ?
2: ಹಾ ಗೊತ್ತಾಗಿದೆ, ಹೆಲ್ಪ್ ಲೈನ್ ಬಗ್ಗೆ ಕೇಳ್ತಾ ಇದ್ರಿ.
0: ಹೌದು,
2: ಎಷ್ಟು ಜನಕ್ಕೆ ಅಂದ್ರೆ ನಂಬರ್ಸ್ ಗೊತ್ತಿರಲ್ಲ ಹೆಲ್ಪ್ ಲೈನ್. ನಾವು ಕಷ್ಟದಲ್ಲಿದ್ದಾಗ ನಾವು ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಕೆಲವೊಂದು ಹೆಲ್ಪ್ ಲೈನ್ ನಂಬರ್ ನ ನಾವು ಗೊತ್ತಪಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದು, ಯಾಕಂದ್ರೆ ಮುಂದೆ ನಮ್ಗೆ ಆಗೋ ಅನಾಹುತಗಳು ತಪ್ಪುತ್ತೆ ಅಂತಂದೆ ಹೇಳ್ಬೋದು. ಪೊಲೀಸ್ ಹೆಲ್ಪ್ ಲೈನ್ ಅಂತಾನೆ ಇದೆ, 112 ಇದೆ, ಫೈರ್ ಬ್ರಿಗೇಡ್ ಇದೆ, 101 ಇದೆ. ಯಾಕೆಂದ್ರೆ ಫೈರ್ ಬ್ರಿಗೇಡ್ ಯಾಕೆ ನಾನು ಹೇಳ್ದೆ ಅಂತಂದ್ರೆ, ನಮ್ಮ ಮಗಳ ಮನೆಯಲ್ಲಿ ಗ್ಯಾಸ್ ಏನು ಗೀಸರ್ ಬಸ್ಟ್ ಆಗ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಡ್ತು. ಇನ್ನ ರೀಸೆಂಟ್ ಆಗಿ
0: ಇನ್ನ
2: 3 days ಬ್ಯಾಕ್ ಇನ್ನ ಅಕ್ಕ ಯಾರ ಬಾತ್ರೂಮ್ ನಲ್ಲಿ ನೀರ್ ಬಿಟ್ಟು ಹೋಗ್ಬಿಟ್ಟಿದಾರೆ ನಮ್ಮ ಅಳಿಯಂದ್ರು, ಮತ್ತೆ ಯಾರಿಗೂ ಏನೂ ಆಗಿಲ್ಲ, ನೀರ್ ಬಿಟ್ಟು ಹೊರಗಡೆ ಹೋಗಿದಾರೆ ಅಷ್ಟೇ, ಯಾರೋ ಫ್ರೆಂಡ್ ಬಂದ್ರು ಅಂತ. ಸೊ ಆಗ ನಮ್ಮ ಮೊಮ್ಮಗ ಏನ್ ಮಾಡಿದಾನೆ, ಬಾತ್ರೂಮ್ ಇಂದ ಸೌಂಡ್ ಬರ್ತಾ ಇದೆ ಡ್ಯಾಡಿ, ಬಾತ್ರೂಮ್ ಇಂದ ಸೌಂಡ್ ಬರ್ತದೆ ಅಂತ ಅನ್ಕಸ್ತಾನೆ. ಡೈನಿಂಗ್ ಹಾಲ್ ಅಲ್ಲಿ ಇದಾನೆ ಅಷ್ಟೇ ಹೊರತು ಬಾತ್ರೂಮ್ ಕಡೆಗೆ ಹೋಗಿಲ್ಲ ಅವನು.

0: ಬೆಂಕಿ ಹತ್ಬಿಟ್ಟು ಬಾತ್ರೂಮ್ ನಲ್ಲಿ ತಗ ತಗ ಉಳಿಸಿದೆ. ಪಕ್ಕದಲ್ಲಿ ಗ್ಯಾಸ್ ಕೂಡ ಇದೆ. ಥ್ಯಾಂಕ್ ಗಾಡ್ ಯಾರು ಇರ್ಲಿಲ್ಲ ಅಲ್ಲಿ. ನನ್ ಮಗ ಹೊರಗಡೆಗೆಲ್ಲೋ ವೆಜಿಟೇಬಲ್ಸ್ ತರ ಕೊಯ್ದಂತೆ ಮಗಳು ಕರ್ಕೊಂಡು, ಮಗ ಮತ್ತೆ ನಮ್ಮ ಅಳಿಯ ಇಬ್ಬರೇ ಇದ್ದಿದ್ದು. ಸೊ ಈ ರೀತಿ ಆದಾಗ ಮತ್ತೆ ಫೈರ್ ಬ್ರಿಗೇಡ್ ಗೆ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ, ಕರಿಬೇಕಾಗುತ್ತೆ ಹೆಲ್ಪ್ ಲೈನ್ ಅದೊಂದು. ಸೊ ಇರೋ ಬರೋ ಹೆಲ್ಪ್ ಲೈನ್ ಫೈರ್ ಬ್ರಿಗೇಡ್ ಗೆಲ್ಲ ಮಾಡ್ಬಿಡ್ದಾಳೆ, ಯಾರ್ಯಾರು ಬೇಗ ಬರ್ತಾರೆ ಎಲ್ಲಾರು ಬಂದ್ಬಿಡ್ಲಿ ಅಂತ. ಅಷ್ಟು ಅತ್ತಿ ಹುರಿತಾ ಇದೆ ಅಂತೆ ಬಾತ್ರೂಮ್ ನಲ್ಲಿ.
1: ಅಂದ್ರೆ
0: ಮನೆಯವರೆಲ್ಲ ಬಂದಿದ್ದಾರೆ, ನೀರೆಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಏನಾದ್ರೂ ಹೆಚ್ಚು ಕಡಿಮೆ ಒಂದು ನಿಮಿಷದಲ್ಲಿ ಪಾರಾಗಿದ್ದಾರೆ ಅಷ್ಟೇ ಹೇಳ್ಬೋದು. ಒಂದೇ ನಿಮಿಷದಲ್ಲಿ ಪಾರಾಗಿದ್ದಾರೆ ಅಷ್ಟೇ.
1: ಖಂಡಿತವಾಗ್ಲೂ ನಾವ್ ಇಂಥದ್ರಲ್ಲೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ನೀವ್ ಹೇಳಿದ್ರಲ್ಲ, ಈಗ ಗ್ಯಾಸ್ ಗೀಸರ್ ನ ಬಳಕೆ ಕೂಡ ತುಂಬಾ ಎಚ್ಚರಿಕೆಯಾಗಿ ಮಾಡ್ಬೇಕು ಅಂತಾನೆ ಹೇಳ್ತೀನಿ.
0: ಹೌದು, ಮನೆಗೆ ಯಾವಾಗ್ಲೂ ಅಲರ್ಟ್ ಆಗಿರ್ತಾರೆ, ಏನೋ ಬ್ಯಾಡ್ ಲಕ್ ಆ ರೀತಿ ಆಗ್ಬಿಡ್ತು.
1: ಅದೇ ಅದೇ, ಅಂದ್ರೆ ತುಂಬಾ ವೆಂಟಿಲೇಟೆಡ್, ಅಂದ್ರೆ ಕಿಟಕಿಗಳು ಇರುವಂತಹ ಜಾಗ ವೆಂಟಿಲೇಟೆಡ್ ಅಂದ್ರೆ ಕಿಟಕಿಗಳು ಗಾಳಿ
0: ಇದೆ ಬಿಡಿ. ಯಾಕೆಂದ್ರೆ 30-40 ಸೈಟ್, 30-40 ಸೈಟ್, 5 ಸೈಟ್ ಅಲ್ಲಿ ಅವ್ರು ಒಂದು ಮನೆ ಕಟ್ಟಿರೋದು. ಸಿಕ್ಸ್ಟೀನ್ತ್ ಕ್ರಾಸ್ ಇಂದ 17th ಕ್ರಾಸ್ ತನಕನು ಅವ್ರದೇ ಇದೆ. ಸೊ ಎಲ್ಲದ್ರಲ್ಲೂ ಅಲರ್ಟ್ ಆಗಿದ್ರು, ಏನ್ ಬ್ಯಾಡ್ ಲಕ್ ಗೊತ್ತಾಗ್ಲಿಲ್ಲ. ಸುಮ್ಮನೆ ಏನ್ ಸುಖ ಸುಮ್ಮನೆ ಒಂದು ಅನಾಹುತ ಆದ ತಪ್ಪದಂಗ ಆಯ್ತು ಅಷ್ಟೇನೆ, ಅದನ್ನ ಹೇಳ್ಬೋದು ಅಷ್ಟೇನೆ.
1: ಅಂದ್ರೆ ನೀವೀಗ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದಾಗ ಬಂದು ನಿಮಗೆ ಸಹಾಯ ಮಾಡಿದ್ರು ಅವರು?
0: ತಕ್ಷಣ ಫೈರ್ ಬ್ರಿಗೇಡ್ಗೆಲ್ಲ ನಂಬರ್ ಮಾಡಿದ್ಲು, ಬಂದ ಎಲ್ಲ ಬಂದ್ರು. ಬಂದ್ಮೇಲೆ ಅದೆಲ್ಲ ಏನೇನ್ ರೈಟಿಂಗ್ ನಲ್ಲೆಲ್ಲ ತಗೋಬೇಕು ಎಲ್ಲ ತಗೊಂಡು ಹೋದ್ರು ಅವರು. ಸೊ ಕಂಪ್ಲೇಂಟ್ ಮಾಡಿದ್ಲು. ಈ ರೀತಿ ಕಂಪ್ಲೇಂಟ್ ಮಾಡೋದು ತುಂಬಾನೇ ಒಳ್ಳೇದು.
1: ಯಾಕಂದ್ರೆ
0: ಮುಂದೆ ಅತ್ಯಾಚಾರಗಳು ಆಗ್ಬಾರ್ದು, ಮತ್ತೆ ಯಾವ ರೀತಿ ಏನು ಅಂತಂದೆಲ್ಲ ಎನ್ಕ್ವೈರಿ ಮಾಡ್ತಾರೆ.
1: ಹೌದು, ಅಂದ್ರೆ ಸಮಯನೂ ಕೂಡ ಹೀಗೆ ಇರೋದಿಲ್ಲ ಅಲ್ವಾ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅಂತ ಸಮಯಕ್ಕೆ ನಾವೇನು ಈ ತುರ್ತು ಸಂಖ್ಯೆಗಳಿರ್ಬೋದು, ಸಹಾಯವಾಣಿ ಸಂಖ್ಯೆ ಇರ್ಬೋದು, ಇದನ್ನೆಲ್ಲ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ,
0: ಗೊತ್ತಿಟ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ಹಿರಿಯ ನಾಗರಿಕರದು ಇರುತ್ತೆ ನಂಬರ್, ಸಹಾಯವಾಣಿ ನಂಬರ್ ಇರುತ್ತೆ, 1090 ಅಂತಂದು. ಮನೆಯಲ್ಲಿ ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಒಬ್ಬೊಬ್ಬರೇ ಇರ್ತಾರೆ. ಸೊ ಅವ್ರು ಅವಶ್ಯಕವಾಗಿ ಈ ನಂಬರ್ ನಂಬರ್ ಖಂಡಿತ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ಏನಾದ್ರೂ ಆದ್ರೆ ಪಾಪ ಅವ್ರಿಗೆ 1090 ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ಎತ್ತ ಅಂತನ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟವರು ಬಂದ್ಬಿಟ್ಟು ಸ್ಟಾಫ್ ಬಂದ್ಬಿಟ್ಟು ನೋಡ್ಕೊಳ್ಳೋದು ಮಾಡೋದೆಲ್ಲ ಮಾಡುತ್ತೆ. ಸೊ ಈ ರೀತಿ ನಂಬರ್ಗಳು ನಾವು ಖಂಡಿತ ಮನೆಯಲ್ಲಿ ಲೇಡೀಸ್ ಆಗ್ಲಿ ಅಥವಾ ಹಿರಿಯ ನಾಗರಿಕರಾಗಿರ್ಲಿ ಯಾರೇ ಆಗಿರ್ಲಿ ನಂಬರ್ಸ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ಅನಿಸ್ತೇನೆ. ಯಾಕಂದ್ರೆ ಸಮಯ ಸಂದರ್ಭ ಯಾರಿಗೂ ಒಂದೇ ತರ ಇರಲ್ಲ. ಹಾಗಾಗಿ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ಹೊರಗಡೆ ಹೋಗಿರ್ತಾರೆ, ಹೊರಗಡೆ ಹೋಗಿ ಬರೋದ್ರಷ್ಟರೊಳಗೆ ಏನಾದ್ರೂ ಒಂದಾಗಿರುತ್ತೆ ಮನೆಯಲ್ಲಿ ಒಬ್ರೇ ಇದ್ದಾಗ.
1: ಹೌದು ಹೌದು, ಖಂಡಿತ.
0: ಸೊ ಹಾಗಾಗಿ ಎಲ್ಲ ನಂಬರ್ಸ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿರೋ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾನು ಒಂದ್ 2-3 ನಂಬರ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಮಗ ಹೇಳ್ತಿರ್ತಾನೆ, ಮಮ್ಮಿ ಈ ತರ ನಂಬರ್ಸ್ ಇಟ್ಕೊಂಡಿರ್ಬೇಕು ಮಮ್ಮಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತಂದು. ಸೊ ಆ ರೀತಿ ನಾನು ನಂಬರ್ ಕೂಡ ಇಟ್ಕೊಂಡಿದ್ದೀನಿ. ನಿರ್ಭಯ ಅಂತ ಒಂದಿದೆ, ಸೊ ಆ ನಂಬರ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಅದು ಡೆಲ್ಲಿ ಇರ್ಬಹುದು ಅಂತ ಕಾಣಿಸುತ್ತೆ ಅದು.
1: ಸೊ
0: ಅದನ್ನ ನೀವು ಸೇವ್ ಮಾಡ್ಕೊಳ್ಳಿ ಅಂತ ಬಂದಿತ್ತು ಪೇಪರ್ ನಲ್ಲಿ, ಯಾರೇ ಆಗ್ಲಿ ಸೇವ್ ಮಾಡ್ಕೊಳ್ಳಿ ಅಂತಂದು. ಸೊ ಹಾಗಾಗಿ ಆ ನಿರ್ಭಯ ಅನ್ನೋದೊಂದು ನಂಬರ್ ಕೂಡ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಎಲ್ಲರದು ಹೇಳ್ತೀನಿ, ಎಲ್ಲಾ ನಂಬರ್ಸ್ ಕೂಡ ಇಟ್ಕೊಳ್ಳಿ, ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ನಂಬರ್ ಇಟ್ಕೊಂಡ್ರೆ ಒಳ್ಳೇದು.
1: ಒಳ್ಳೇದು, ಓಕೆ, ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ. ಧನ್ಯವಾದ ತಮ್ಗೆ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಈಗ ತಾನೇ ನಳಿನಿ ಸತೀಶ್ ಅವರು ಹೇಳಿದ್ರು, ಒಂದು ಬೆಂಕಿ ಅವಘಡ ಸಂಭವಿಸಿತ್ತು, ನಾವು ತಕ್ಷಣಕ್ಕೆ ಕರೆ ಮಾಡಿದ್ರಿಂದ ನಮಗೆ ಅಗ್ನಿಶಾಮಕ ದಳದವರು ಬಂದು ಸಹಾಯ ಮಾಡಿದ್ರು. ಅಗ್ನಿಶಾಮಕ ದಳದ ಒಂದು ಹೆಲ್ಪ್ ಲೈನ್ ನಂಬರ್ ಏನಿದೆ, 101-101. ಹಾಗಾದ್ರೆ ಈ ಒಂದು ತುರ್ತು ಸಂಖ್ಯೆಗಳು ಹಾಗೆ ಸಹಾಯವಾಣಿ ಸಂಖ್ಯೆಗಳು ಏನಿದೆ, ಸಹಾಯವಾಣಿ ನಂಬರ್ಸ್ ಏನಿದೆ, ಇದನ್ನ ನಾವು ಹೇಗೆ ನೆನ್ಪಿಟ್ಕೋಬಹುದು? ಓಕೆ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ಪ್ರೇಮ ನಟರಾಜ್ ಅವರೇ, ವಿಷಯ ಗೊತ್ತಾಗಿದೆಯಾ?
2: ಹೌದು ಮೇಡಮ್, ಅದು ಗೊತ್ತಾಗಿದೆ. ಎಲ್ಲರೂ ಹೇಳಿದ್ರು ಬೇರೆ ನಾವು ಇದು ಅಲ್ಲಿ ಡೈರೆಕ್ಟ್ ಇರೋದ್ರಿಂದ ಪಶು ಅವರವ್ರಿಗೆ ಎಮರ್ಜೆನ್ಸಿ ಪಶು ಹಸುಗಳಿಗೆ ಎಮರ್ಜೆನ್ಸಿ ಕರೆಸ್ಕೊಳಕ್ ಅದಕ್ಕೂ ನಂಬರ್ ಇದೆ.
1: 1962
2: ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ
1: ಹೇಳಿ ನಮ್ಮೆ 1962. ಇದು
2: ನಂಬರ್ ಫೋನ್ ಮಾಡಿದ್ರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಬರುತ್ತೆ, ಡಾಕ್ಟರ್ ಸಮೇತನೇ ಬರ್ತಾರೆ ಅವರು. ಎಮರ್ಜೆನ್ಸಿ ಹಸುಗಳಿಗೆ ಏನಾನ ಇದ್ರೆ ಬಂದು ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ.
1: ಓಕೆ, ನೀವು ಬಳಸಿದಿರಾ ಇದನ್ನ, ಈ ಹೆಲ್ಪ್ ಲೈನ್ ನಂಬರ್ ನ? ಬಳಸಿದಿರಾ?
2: ಬಳಸಿದೀವಿ, ಬಂದಿದ್ದಾರೆ.
1: ಬಂದಿದ್ದಾರೆ, ಓಕೆ. ನಿಮ್ಗೆ ಉಪಯೋಗ ಆಗಿದೆ ಇದ್ರಿಂದ?
2: ಆಗಿದೆ.
1: ಓಕೆ, ನೋಡಿ ಹೇಗೆ ನಾವು ಒಂದು ಈ ಹೆಲ್ಪ್ ಲೈನ್ ನಂಬರ್ಸ್ ಗಳನ್ನೆಲ್ಲ

0: ಬಳಸೋದ್ರಿಂದ ನಮ್ಗೆ ತುರ್ತು ಪರಿಸ್ಥಿತಿಲಿ ಎಷ್ಟು ಒಳ್ಳೆ ರೀತಿಲಿ ಸಹಾಯ ಆಗುತ್ತೆ ಅಂತ.
1: ಸಹಾಯ ಆಗುತ್ತೆ ಆಗುತ್ತೆ.
0: ಹೌದು
1: ಜನಕ್ಕೆ ಗೊತ್ತಿಲ್ಲ ಇದು.
0: ಓಕೆ
1: ಹಸುಗಳಿಗೂ ಗೊತ್ತಿಲ್ಲ ಸುಮಾರು ಜನಕ್ಕೆ. ಸ್ವಲ್ಪ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನಂಬರ್ ಇತ್ತು
0: ಕಲೆಕ್ಟ್
1: ಮಾಡಿ.
0: ಓಕೆ, ಒಳ್ಳೆ ಒಂದು ಮಾಹಿತಿಯನ್ನ ನೀಡಿದ್ರಿ ಪ್ರೇಮಾ ನಟರಾಜ್ ಅವರೇ.
1: ಓಕೆ,
0: ಥ್ಯಾಂಕ್ ಯು, ಧನ್ಯವಾದ. ಹಲೋ
2: ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಮೇಡಮ್, ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಪಿ ಚೌಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ ಹೇಳಿ ಚಂದ್ರಶೇಖರ್ ಅವರಿಗೆ ವಿಷಯ
2: ಗೊತ್ತಾಗಿದೆ.
0: ಏನ್ ಹೇಳಿ?
2: ಹಲೋ
0: ಹೇಳಿ.
2: ಮೆಸೇಜ್ ಓದ್ಲೇ ಇಲ್ಲ.
0: ಖಂಡಿತ ಓದಿದೀವಿ ಚಂದ್ರಶೇಖರ್ ಅವರೇ, ಈಗ ನೇರ ಫೋನಿನ ಕಾರ್ಯಕ್ರಮ. ಹೇಳಿ. ಓದಿದೀವಿ, ಖಂಡಿತ ಓದಿದೀವಿ, ನೀವು ಕೇಳಿಸ್ಕೊಂಡಿಲ್ಲ ಅನ್ಕೊಳತ್ತೆ. ಹೇಳಿ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ಮಾತಾಡೋಣ.
2: ಈಗ ಸಹಾಯವಾಣಿಗಳು ತುಂಬಾ ಜನಗಳು ಬಹಳ ಅನುಕೂಲ ಆಗುತ್ತೆ. ಸರ್ಕಾರ ಆಗ್ಲಿ ಯಾವ್ದಾಗ್ಲಿ ಸಂಘ ಸಂಸ್ಥೆ ಎಲ್ಲಾ ಇದು ಸಂಸ್ಥೆಗಳಲ್ಲೂ ಸಹಾಯವಾಣಿ ಇರುತ್ತೆ. ಉದಾಹರಣೆಗೆ ಕೆಬಿಎಲ್ ಇರುತ್ತೆ, ಫೈರ್ ಸ್ಟೇಷನ್ ಇರುತ್ತೆ, ಪೊಲೀಸ್ ಎಲ್ಲಾರು ಸಹಾಯವಾಣಿ ಇರ್ತಾರೆ. ಅದು ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಅವರು ಮಾಡಿರ್ತಾರೆ. ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಈಗ ನಾವು ಒಂದು ಡೈರಿ ಬರೆದಿಟ್ಕೋಬೇಕು, ಇಲ್ಲಾಂದ್ರೆ ನಾವು ಗೊತ್ತಿದ್ರೆ ಹೇಳ್ಬೇಕು. ಮತ್ತೆ ಈಗ ಕಿಸಾನ್ ಕಾಲ್ ಸೆಂಟರ್, ರೈತರಿಗಂತೂ ಸಿಕ್ಕಾಪಟ್ಟೆ ಸಹಾಯವಾಣಿಗಳಿದೆ. ಕಿಸಾನ್ ಕಾಲ್ ಸೆಂಟರ್ ಅಂತ ಇದೆ, ಮತ್ತೆ ಮಾರಾಟ ವಾಣಿ ಇದೆ, ಮಾರ್ಕೆಟಿಂಗ್ ಇದೆ, ಎಲ್ಲಾ ಇದೆ. ಎಲ್ಲಾ ವಿಭಾಗ ಎಲ್ಲಾ ಇದ್ರಲ್ಲೂ ಶಿಕ್ಷಣನೂ ಸಹಾಯವಾಣಿ ಇದ್ದೇ ಇದೆ. ಅದನ್ನ ನಾವು ಬಳಸ್ಕೋಬೇಕಾಗ್ತದೆ,
0: ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು.
2: ಅದು ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಅವ್ರು ಸಹಾಯವಾಣಿ ಬಿಟ್ಟಿದ್ದಾರೆ. ನಾವು ಬಳಸ್ಕೋಬೇಕು, ನಾವು ಗೊತ್ತಿಲ್ಲದವರಿಗೆ ಹೇಳ್ಬೇಕು.
0: ಹೇಳ್ಬೇಕು ಖಂಡಿತ,
2: ತುಂಬಾ ಅನುಕೂಲ ಆಗುತ್ತೆ. ನಮ್ಮಿಂದ ಇದು ನಾಲ್ಕಾರು ಜನಕ್ಕೆ ಅನುಕೂಲ ಆದ್ರೆ ನಮ್ಗೂ ಒಂಥರ ಸಾರ್ಥಕತೆ ಮೂಡುತ್ತೆ.
0: ಖಂಡಿತವಾಗ್ಲು, ಹೌದು ಖಂಡಿತವಾಗ್ಲು. ಈಗ ತುರ್ತು ಸಮಸ್ಯೆಗಳು ಬಂದಾಗ ನಾವ್ ಇದನ್ನ ಬಳಸೋದ್ರಿಂದ, ಈಗ ತಾನೇ ನಮ್ಮ ಕರೆ ಮಾಡಿದಂತ ಕೇಳುಗರೆಲ್ಲ ಹೇಳಿದ್ರು ಈ ಮಾಹಿತಿಯನ್ನ ನಾವು ಕೂಡ ಬಳಸಿದೀವಿ, ನಮಗೂ ಕೂಡ ಸಹಾಯ ಆಯ್ತು ಅಂತ ಹೇಳಿದ್ರು ಅಲ್ವಾ?
2: ಬಳಸ್ಕೊಳ್ಬೇಕು, ನಾವು ಬಳಸ್ಕೋಬೇಕು, ನಾವು ಹೇಳ್ಬೇಕು ಇಲ್ದಾರೆ ಬೆಳೆದ್ರೆ
0: ಖಂಡಿತವಾಗ್ಲೂ ಬಳಕೆ ಮಾಡ್ಬೇಕು. ನೀವು ಕೂಡ ಈ ಎಮರ್ಜೆನ್ಸಿ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಆಯ್ತಾ? ಓಕೆ ಓಕೆ, ಖಂಡಿತ. ಧನ್ಯವಾದ. ಓಕೆ, ಧನ್ಯವಾದ ಚಂದ್ರಶೇಖರ್ ಅವರಿಗೆ. ಓಕೆ, ಇನ್ನು ಈಗ ತಾನೇ ಕರೆ ಮಾಡಿದಂತಹ ಪ್ರೇಮಾ ನಟರಾಜ್ ಅವರು ಹೇಳಿದ್ರು 1962 ಓಕೆ 1962 ಈ ಒಂದು ತುರ್ತು ಸಂಖ್ಯೆಯನ್ನ ಡಯಲ್ ಮಾಡೋದ್ರಿಂದ ಪಶು ವೈದ್ಯಕೀಯ ಸೇವೆ ನಮಗೆ ದೊರೆಯುತ್ತೆ ಅಂತ. ಖಂಡಿತವಾಗ್ಲು ಇದನ್ನ ಪಶು ಸಂಜೀವಿನಿ ಅಥವಾ ಪಶು ಆಂಬ್ಯುಲೆನ್ಸ್ ಸೇವೆ ಅಂತಾನೆ ಕರೀತಾರೆ. ಅಂದ್ರೆ ಈಗ ನಮ್ಮ ರೈತರಿಗೆ ಮನೆಯಲ್ಲಿ ಜಾನುವಾರುಗಳನ್ನ ಸಾಕಿರ್ತಾರೆ, ಇವು ಅನಾರೋಗ್ಯಕ್ಕೆ ಈಡಾದಾಗ ಈ ತುರ್ತು ಚಿಕಿತ್ಸೆಯನ್ನ ಪಡೆಯಲು ನಾವು ಈ ಸಂಖ್ಯೆಗೆ ಕರೆ ಮಾಡಬಹುದು. ಈ ಸಂಖ್ಯೆ 1962. ಅಂದ್ರೆ ನಾವು ಕರೆ ಮಾಡೋದ್ರಿಂದ ನಮ್ಮ ಹತ್ತಿರದಲ್ಲಿರುವಂತಹ ಪಶುವೈದ್ಯಕೀಯ ವಾಹನ ಸ್ಥಳಕ್ಕೆ ಬಂದು, ಅಂದ್ರೆ ನಮಗೆ ಪ್ರಾಣಿಗಳನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲದೆ ಇರೋ ಸಮಯದಲ್ಲಿ ಅವರೇ ಬಂದು ನಮಗೆ ಚಿಕಿತ್ಸೆಯನ್ನ, ಪ್ರಾಣಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು. ಮುಂದಿನ ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಹಲೋ
3: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
3: ಪಂಚಾಕ್ಷರಿ ಸ್ವಾಮಿ
0: ಅವರು. ವಿಷಯ ಗೊತ್ತಾಗಿದೆ ಪಂಚಾಕ್ಷರಿ ಸ್ವಾಮಿ ಅವರಿಗೆ.
3: ಮೇಡಮ್, ವಿಷಯ ಗೊತ್ತಾಯ್ತು, ಅದ್ಯಾಕೋ ನಮ್ಮ ಫ್ಯಾನ್ ಇಂದ ಸೌಂಡ್ ಗೊತ್ತಾಗ್ಲಿಲ್ಲ ಸರಿಯಾಗಿ ಅಷ್ಟೊಂದು.
0: ಹೌದಾ, ಇನ್ನೊಮ್ಮೆ ಹೇಳ್ತೀನಿ ಬಿಡಿ,
3: ಲೈನ್ ಸಿಗುತ್ತೆ ನೋಡೋಣ ಮಾಡೋಣ, ಆಮೇಲೆ ವಿಷಯ ಕೇಳಿ ಅಂತ ಮಾಡಿದೆ ಮೇಡಮ್.
0: ಖಂಡಿತ ಹೇಳ್ತೀನಿ, ಇನ್ನೊಮ್ಮೆ ವಿಷಯ ಹೇಳ್ತೀನಿ. ಈ ಸಹಾಯವಾಣಿ ತುರ್ತು ಸಂಖ್ಯೆಗಳು ಅಂತ ನಾವು ಕೇಳಿರ್ತೀವಲ್ವಾ, ಆ ಸಂಖ್ಯೆಗಳನ್ನ ನಾವು ತಿಳಿದುಕೊಂಡಿರೋದು ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ.
3: ಓಕೆ ಓಕೆ ಮೇಡಮ್. ಈಗ 38 ಡಿಪಾರ್ಟ್ಮೆಂಟ್ಸ್ ಇದಾವೆ ಮೇಡಮ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ.
0: ಹೌದು,
3: ಎನಿ ಒನ್ ಡಿಪಾರ್ಟ್ಮೆಂಟ್ಸ್ ಯಾವುದೇ ಆಗಿರ್ಬೋದು ಸಹಾಯವಾಣಿ ಅಂತ ಕೊಟ್ಟಿರ್ತಾರೆ ಮೇಡಮ್ ಅವರೇ. 1912 ಅಂತ ಡಿಸ್ಕಾಂ ಇಲಾಖೆ ಕೊಟ್ಟಿದ್ದಾರೆ, 1962 ಅಂತ ಇದು ಪಶು ಇಲಾಖೆ ಕೊಟ್ಟಿದ್ದಾರೆ ಮೇಡಮ್ ಅವರೇ. ಇದು ಅದೇ ತರವಾಗಿ 101 ನಮ್ಮ ಆಂಬುಲೆನ್ಸ್ ಇದಕ್ಕೆ, ಸರಿ ಕಂಟ್ರೋಲ್ ನಂಬರ್ 100 ಮೇಡಮ್ ಅವರೇ. 100 ನಮ್ಗೆ ಯಾವ್ದಕ್ಕೂ ಏನು ಗೊತ್ತಿಲ್ಲ ಅಂದಾಗ ಎಮರ್ಜೆನ್ಸಿ ಕಾಲ್ ಅಂತ, ನಮ್ದು ಕರೆನ್ಸಿ ಇಲ್ಲದ್ರಷ್ಟು ಹೋಯ್ತು, ಯಾರೇ ಆಗ್ಲಿ ಯಾರದೇ ಮೊಬೈಲ್ ನಲ್ಲಿ ಆಗ್ಲಿ ಸುಮ್ನೆ 100 ಗೊತ್ತಿಬಿಡ್ರು ಸಾಕು, ಕಂಟ್ರೋಲ್ ರೂಮ್ ಹೋಗುತ್ತೆ ಮೇಡಮ್ ಅವರೇ. ಅದನ್ನ ರಿಪ್ಲೈ ಅವ್ರು ಅಕಸ್ಮಾತ್ ಅದ್ ಕಟ್ ಆಗ್ಬಿಡ್ತು ಏನಪ್ಪ ಇದು ಅಂತಂದಾಗ ಅವ್ರು ರಿಪ್ಲೈ ನಮಗ್ ಮಾಡ್ತಾರೆ ಮೇಡಮ್ ಅವರೇ, ಏನ್ ನಿಮ್ ಸಮಾಚಾರ, ಏನ್ ಕತೆ, ಏನ್ ಸಮಾಚಾರ, ಏನ್ ಅಂತಂದಾಗ ನಾವು ಅವ್ರಿಗೆ ಹೇಳಿದಾಗ ನಮ್ದು ಬೆಂಕಿನೇ ಬಿದ್ದಿರ್ಬೋದು, ಏನೇ ಆಗಿರ್ಬೋದು ಮೇಡಮ್ ಅವರೇ, ಕಂಟ್ರೋಲ್ ರೂಮಿಗೆ

0: ಮಾಡಬಹುದು, ಇಲ್ಲ ಅಂಡ್ ರೈಟಿಂಗ್ ಮಾಡಿಬಿಟ್ರು ಸಾಕು, ಅವರು ನಮಗೆ ಮಾಹಿತಿ ಕೊಡ್ತಾರೆ,
1: ಮಾಹಿತಿಯನ್ನ ಕೊಡ್ತಾರೆ. ಮತ್ತು ಆ ಒಂದು ನಾವು ಯಾವುದಕ್ಕೆ ಕರೆ ಮಾಡಬೇಕು ಅನ್ನೋ ಒಂದು ನಂಬರ್ ಅನ್ನ ಕೂಡ ಅವರು ನಮಗೆ ಹೇಳ್ತಾರೆ.
0: ಹೌದು ಮೇಡಮ್.
1: ನೀವು ಇದನ್ನ ಹೇಗೆ ನಿಮ್ಮ ಫೋನ್ ಅಲ್ಲಿ ಫೀಡ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಡೈರಿಲ್ ಬರ್ಕೊಂಡಿದ್ದೀರಾ, ಹೇಗೆ ಉಪಯೋಗಿಸ್ತೀರಾ ತುರ್ತು ಸಂಖ್ಯೆ ಸಹಾಯ?
0: ಈಗ ನನ್ನ ಇದರಲ್ಲಿ ನಾವು ಡೈರಿಲೂ ಬರ್ದ್ಬಿಟ್ಟಿದ್ದೀನಿ ಎಲ್ಲ ಅದನ್ನು ನಂಬರ್ಸ್, ಆಮೇಲೆ ಈಗ ಮೊಬೈಲ್ ನಲ್ಲೂ ಇದೆ ಮೇಡಮ್. ಈಗ ಎಫ್ ಎಂ ನಿಮ್ ಕೇಂದ್ರದ್ದು ಎಲ್ಲ ಒಂದು ಸುಮಾರು ಅಂದ್ರೆ 4-5 ನಂಬರ್ ಇದೆ ಮೇಡಮ್, ನಿಮ್ಮ ಎಲ್ಲಾನು ಇದರಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ.
1: ಓಕೆ ಓಕೆ ಓಕೆ.
0: ಈಗ ನಮ್ಮ ಡಿ ಎಚ್ ಓ ಸಾಹೇಬ್ರದ್ದು ಅಲ್ಲೇನ ಆಸ್ಪತ್ರೆ ಅದೇನ ಬೇಕಾಯ್ತು, ಆಂಬುಲೆನ್ಸ್ ಬೇಕಾಯ್ತು ಮೇಡಮ್, ಅಲ್ಲೇನ ಒಂದು ಅವಘಡಗಳೆಲ್ಲೋ ನಡೀತಾ ಇರ್ತವೆ. ಅವಾಗ ಏನ್ ಮಾಡ್ತೀವಿ ನಾವು, ನಮ್ಗೆ ಯಾವ್ದು ಅಲ್ಲಿ ದೋಷದ ಇದ್ದಾಗ ಅಲ್ಲಿ ನಾವೇನ್ ಮಾಡ್ತೀನಿ, ಅಂಡ್ರೈಡಿಂಗ್ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಕಂಟ್ರೋಲ್ ನಂಬರ್, ಇಲ್ಲ ಒಬ್ಬ ಪೊಲೀಸ್ ಇಲಾಖೆಗೆ ಒಬ್ಬ ಪೊಲೀಸರಿಗೆ ಫೋನ್ ಮಾಡಿ ಸರ್ ಹಿಂಗ್ ಕೊಡಿ ಸರ್ ಅಂದಾಗ ನಂಬರ್ ಕೊಡ್ತಾರೆ. ಅವ್ರಿಗೆ ಹೆಲ್ಪಿಂಗ್ ನೇಚರ್ ನಾವು ಹೆಲ್ಪ್ ಏನಾಗುತ್ತೆ ನಮ್ ಕಡೆಯಿಂದ ನಾವು ಮಾಡಬಹುದು
1: ಮಾಡ್ಕೋಬಹುದು. ಈ ಒಂದು ಹೆಲ್ಪ್ ಅನ್ನ ಪಡೆಯೋದು ಅಂದ್ರೆ ತುರ್ತು ಸಂದರ್ಭದಲ್ಲಿ ಈ ಸಂಖ್ಯೆಗಳೇನಿದೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ.
0: ಅದರಲ್ಲೂ ನಾವು ನಾಮಫಲಕದಲ್ಲಿ ದಯಮಾಡಿ ನೀವು ಹಾಕಿ ಸರ್ ಅಂತ ಇಲಾಖೆಗಳಿಗೆ ಹೇಳಿದ್ವಿ ಮೇಡಮ್. ಅವರೇ ಅಲ್ಲೆಲ್ಲ ಹಾಕಿದಾರೆ ಅವ್ರು ಬ್ಯಾನರ್ಸ್ ಪ್ರತಿ ಒಂದು ಎಲ್ಲನೂ. ಈಗ ರೋಡ್ಗಳಲ್ಲಿ ಆ ಕಡೆ ರೋಡಿನ ಬದಿಯಲ್ಲಿ ಈ ಗೋಡೆ ಬರಹ ಅಂತಾರಲ್ಲ ಮೇಡಮ್,
1: ಹೌದು ಗೋಡೆ ಬರಹಗಳು,
0: ಆ ಗೋಡೆ ಬರಹದ ಮೇಲೆ ನೀವು ಸಿಂಪಲ್ ಆಗಿ ಒಂದ್ ಸ್ವಲ್ಪ ಈ ತರ ನೀವು ಕಾಂಟ್ಯಾಕ್ಟಿಂಗ್ ಏನಾದಾಗ ನಮ್ಮ ಸಹಾಯವಾಣಿ ಅಂತ ಹಾಕಿದ್ದಾರೆ ಮೇಡಮ್. ನೋಡ್ತಾ ಇದೀವಿ
1: ಖಂಡಿತವಾಗ್ಲೂ. ಈ ರೀತಿ ಮಾಡೋದ್ರಿಂದ ನಾವ್ ಒಂದ್ ರೀತಿ ಜಾಗೃತಿಯನ್ನ ಮೂಡಿಸಿದಂಗಾಗುತ್ತೆ. ಈಗ ಗೊತ್ತಿಲ್ಲದವರಿಗೆ ಈ ಸಂಖ್ಯೆಗಳನ್ನ ತಿಳಿದುಕೊಳ್ಳೋಕು ಸಾಧ್ಯ ಆಗುತ್ತೆ.
0: ಹೌದು ಮೇಡಮ್.
1: ಓಕೆ ಪಂಚಾಕ್ಷರಿ ಸ್ವಾಮಿ ಅವರೇ, ಒಳ್ಳೆಯ ಮಾಹಿತಿ ನೀಡಿದ್ರಿ, ಧನ್ಯವಾದ.
0: ಸರಿ ಮೇಡಮ್, ನಮಸ್ಕಾರ ಮೇಡಮ್, ನಮಸ್ಕಾರ.
1: ಓಕೆ, ನಾವೇನು ಈ ಸಹಾಯವಾಣಿ ತುರ್ತು ಸಂಖ್ಯೆಗಳನ್ನ ಬಳಸ್ತೀವಲ್ಲ, ಈ ಸಂಖ್ಯೆಗಳು 24x7 ಅಂದ್ರೆ ಈ ಸೇವೆಗಳು ದಿನದ 24 ಗಂಟೆ ಹಾಗೆ ವಾರದ 7 ದಿನವೂ ಕೂಡ ಕೆಲಸ ಮಾಡ್ತವೆ. ಹಾಗಾಗಿ ಈ ಎಲ್ಲ ತುರ್ತು ಸಂಖ್ಯೆಗಳನ್ನ ನಾವು ಗಮನದಲ್ಲಿಟ್ಕೊಂಡಿರೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಓಕೆ, ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ಲೂಸಿಯಾ ಚಿತ್ರದ ಗೀತೆಯನ್ನ.

0: ಓಕೆ ಕೇಳುಗರೆ, ನಮ್ಮ ಈ ದಿನದ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಚೈತ್ರ ಅವರು. ಓಕೆ ಚೈತ್ರ ಅವರೇ, ಹೇಳಿ, ಈ ಸಹಾಯವಾಣಿ ತುರ್ತು ಸಂಖ್ಯೆಗಳನ್ನ ನಾವು ತಿಳಿದುಕೊಂಡಿರೋದು ಎಷ್ಟು ಮುಖ್ಯ ಅಂತ ನೀವಂತೀರಾ?
1: ಹೌದು ಸೀಮಾ, ಒಳ್ಳೆ ಇವತ್ತಿನ ವಿಷಯ ನೋಡೋದಾದ್ರೆ

0: ಎಲ್ಲರಿಗೂ ಉಪಯುಕ್ತವಾದಂತಹ, ಅದರಲ್ಲೂ ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ವಿಷಯನೇ ಆಗಿದೆ ಇದು. ಈ ತುರ್ತು ಸಂಖ್ಯೆಗಳಾಗ್ಲಿ, ಸಹಾಯವಾಣಿ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ನಾವು ಹೆಚ್ಚಿನ ಮಟ್ಟಿಗೆ ಈಗ ಗ್ರಾಮೀಣ ಪ್ರದೇಶದಲ್ಲೇ ಇರಬಹುದು. ಈಗ ಸಿಟಿಯಲ್ಲಿ ಇರೋರಿಗಾದ್ರೆ ನಾವು ಸಡನ್ ಆಗಿ ಎಲ್ಲಾ ಫೆಸಿಲಿಟಿ ಸಿಗ್ತಾ ಹೋಗುತ್ತೆ, ಅದೇ ನಮ್ಮ ಗ್ರಾಮೀಣ ಜನರಿಗೆ ಅಷ್ಟಾಗಿ ಲಭ್ಯ ಇಲ್ಲದೆ ಇರೋ ಕಾರಣದಿಂದ ಈ ಸಡನ್ ಆಗಿ ಈ ಒಂದು ತುರ್ತು ಸಂಖ್ಯೆಗೆ ನಾವು ಕರೆ ಮಾಡೋದರ ಮೂಲಕ ತುರ್ತು ಪರಿಸ್ಥಿತಿಗೆ ಯಾವ ರೀತಿ ಸ್ಪಂದಿಸಬಹುದು ಅನ್ನೋದನ್ನು ಸಹ ನಮಗೆ ತಿಳಿಬಹುದು. ಅದನ್ನ
1: ಖಂಡಿತವಾಗ್ಲೂ ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಚಿತ್ರದುರ್ಗ ವೀರೇಶ್ ಅಂತ.
1: ಓಕೆ ವೀರೇಶ್ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ರ ವೀರೇಶ್ ಅವರೇ? ಹೇಳಿ. ಹಾಗಾದ್ರೆ
2: ನಮ್ಮ ರಕ್ಷಣೆಗೆ ಸಹಾಯವಾಣಿಗಳು ಮುಖ್ಯ ಆಗ್ತಾವ?
1: ಹೌದು, ಖಂಡಿತವಾಗ್ಲು.
2: ಮೇಡಮ್ ಅವರೇ, ನನ್ನದೊಂದು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ, ಇವಾಗ ಆಂಬ್ಯುಲೆನ್ಸ್ ಗೆ, ಪೊಲೀಸ್ ಸ್ಟೇಷನ್ ಗೆ ಅವೆಲ್ಲ ನಂಬರ್ ಗಳು ಸಾಕಷ್ಟಾಗಿ ಕೆಲವರಿಗೆ ಮಾಹಿತಿ ಇರುತ್ತೆ ಮೇಡಮ್ ಅವರೇ. ಆದ್ರೆ ಇವಾಗ ಒಬ್ಬ ಪೇಷಂಟ್ ಇಲ್ಲ ಆಕ್ಸಿಡೆಂಟ್ ನಾಗ ಏನಾದ್ರೂ ಸೀರಿಯಸ್ ಆಗಿ ಆಂಬ್ಯುಲೆನ್ಸ್ ನಾಗ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಬ್ಲಡ್ ಇಂದ ಅದೆಲ್ಲ ಅವ್ರಿಗೆ ತುರ್ತು ಚಿಕಿತ್ಸೆಗೆ ಬೇಕೇ ಬೇಕಾಗ್ತಿರುತ್ತೆ. ಅದಕ್ಕೆ ಅವ್ರು ಆಂಬ್ಯುಲೆನ್ಸ್ ನವರಿಗೆ ಇಲ್ಲೇ ಸ್ಥಳೀಕರು ಇವಾಗ ಚಿತ್ರದುರ್ಗದವರಿದ್ರೆ ಅಲ್ಲಿ ಯಾರಾದ್ರೂ ಬ್ಲಡ್ ಕೊಡೋರ್ ಏನನ್ನ ಇದ್ರೆ ಅಲರ್ಟ್ ಆಗಿ ಆ ತರ ಏನನ್ನ ಅವರು ಫೋನ್ಗಳು ಏನನ್ನ ಇವ್ರಿಗೆ ನನ್ನ ಸಂಬಂಧಿಕರಿಗೆ ತಿಳಿಸಂತವು, ಅವ್ರು ವಿಚಾರಿಸಲಿ ಅಂತಂದು ಹೇಳಂತವು, ಅವ್ನ್ ಮಾಡೋದು ಉತ್ತಮ ಅಂತ ನನಗೆ ಅನ್ಸುತ್ತೆ ಮೇಡಮ್ ಅವರೇ.
1: ಖಂಡಿತವಾಗ್ಲು ನೀವ್ ಹೇಳ್ದಂಗೆ, ಈಗ ಏನು ಅಪಘಾತ ಆದಾಗ ಬ್ಲಡ್ ಅಂದ್ರೆ ರಕ್ತದ ವ್ಯವಸ್ಥೆ ಬೇಕಾಗಿರುತ್ತೆ. ಖಂಡಿತವಾಗ್ಲು ಆ ನಿಟ್ಟಿನಲ್ಲಿ ತುಂಬಾನೇ ಒಂದು ಎನ್ ಜಿ ಒಗಳು ಇರ್ಬೋದು, ಹಾಗೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ ಇರ್ಬೋದು, ಖಂಡಿತವಾಗ್ಲು ಸಹಾಯ ಮಾಡ್ತಾರೆ.
2: ಜೋಗಿಮಟ್ಟಿ ರೋಡ್ ನಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಸ್ಥಳೀಕರು ಯಾರಾದ್ರೂ ಆವಿಡಿಯರು ಅಂತ ಇದ್ರೆ ಅಲ್ಲಲ್ಲೇ ಒಂದೊಂದು ಗೋಡೆ ಮೇಲೆ ಒಂದೊಂದು ಇಲ್ಲ ಕರೆಂಟ್ ಕಂಬದ ಮೇಲೆ ಅವ್ರ
1: ಫೋನ್ ನಂಬರ್ಸ್ ಅನ್ನ ಅಂದ್ರೆ ಸಹಾಯ ಆಗುತ್ತೆ. ಹೌದು ಖಂಡಿತ.
2: ಯಾಕಂದ್ರೆ ಕೆಲವ್ರಿಗೆ ಯಾರ್ದೋ ಮಾಹಿತಿ ಇರ್ತವೆ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ಅದಕ್ಕಿಂತ ಇಂಥ ಜಾಗಗಳ ಅಂದ್ರೆ ಗುರುತಿಸಿ ನಾವು ಅವ್ರನ್ನ ಕೇಳ್ಬೋದಲ್ಲ ಅಂತಂದೇಳಿ ನಮ್ಮ ಒಂದು ಇದನ್ ಮೇಡಮ್ ಅವರೇ.
1: ಓಕೆ, ನಿಮ್ಮ ಒಂದು ಯೋಚನೆ ಚೆನ್ನಾಗಿದೆ. ಅಂದ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಹಾವಿನ ಎಲ್ಲ ಒಂದು ತೊಂದರೆ ಆಗ್ತಾ ಇರುತ್ತೆ, ಆ ಸಮಯದಲ್ಲಿ ಗೊತ್ತಿರೋದಿಲ್ಲ ನಮಗೆ ಅವರ ನಂಬರ್ಗಳು ಕರೆ ಮಾಡೋದಕ್ಕೆ, ಆ ಸಮಯದಲ್ಲಿ ಆ ನಂಬರ್ ಇದ್ರೆ ಒಳ್ಳೇದು ಅಂತೀರಾ?
2: ಮೊನ್ನೆ 2 ದಿವಸ 3 ದಿವಸ ಅವ್ರು ಚಕ್ರವರ್ತಿ ಅವ್ರ ಮನೆ ಹತ್ರ ಹಿಡಿದ್ರು ಮೇಡಮ್ ಅವ್ರ ನಾಗರಾವ್. ಅದೇ ಅವ್ರು ನಾನು ಹೇಳ್ತಿರೋದು ಏನಂದ್ರೆ ಹಿಂಗೆ ಮಾಹಿತಿ ಹೇಳೋಣ, ಕರೆಂಟ್ ಕಂಬದ ಹತ್ರ ಅಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಗಳಿದ್ರೆ ಏನೋ ಒಂಥರ ಅದು ನಮಗೆ ಒಂಥರ ಜಲ್ದಿ ಸೇಫ್ಟಿ ಆಗುತ್ತೆ ಅನ್ನೋದು ಒಂದು
0: ಒಳ್ಳೆ ಒಳ್ಳೆ ಒಂದು.
1: ಅಂದ್ರೆ ಸಾರ್ವಜನಿಕರು ಓಡಾಡೋ ಸ್ಥಳಗಳಲ್ಲಿ ಈ ತರ ನಂಬರ್ಸ್ ಅನ್ನ ಹಾಕೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ? ಓಕೆ, ಒಳ್ಳೆ ಮಾಹಿತಿನ ನೀಡಿದ್ರಿ, ಹಾಗೆ ಈ ರೀತಿ ಒಂದು ಜಾಗೃತಿ ಮೂಡಿಸಿದ್ರೆ ಒಳ್ಳೇದು ಅನ್ನೋ ಕೂಡ ಹೇಳಿದ್ರಿ. ಧನ್ಯವಾದ ವೀರೇಶ್ ಅವರಿಗೆ. ಓಕೆ, ಇನ್ನು ಚೈತ್ರ ಏನು, ನಾವು ಈ ತುರ್ತು ಸಂಖ್ಯೆ ಸಹಾಯವಾಣಿ ಸಂಖ್ಯೆಗಳನ್ನ ಏನಿದೆ ಇದನ್ನ ನಾವು ನಮ್ಮ ಮೊಬೈಲ್ ಇಂದನೂ ಮಾಡ್ಬೋದು, ಲ್ಯಾಂಡ್ಲೈನ್ ಇಂದನೂ ಕೂಡ ನಾವು ಮಾಡ್ಬೋದು, ಹಾಗೆ ನಾವು ಸಿಮ್ ಇಲ್ಲದ ಫೋನ್ ಇಂದಲೂ ಕೂಡ ನಾವು ಈ ಎಮರ್ಜೆನ್ಸಿ ನಂಬರ್ಗಳಿಗೆ ಕರೆ ಮಾಡ್ಬೋದು. ಅಂದ್ರೆ ನಮ್ಮ ಫೋನ್ ನಾವು ಯಾವುದೇ ಒಂದು ಫೋನ್ ತಗೊಂಡ್ರು ಕೆಲವೊಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ನಂಬರ್ಗಳನ್ನ ಅದರಲ್ಲಿ ಫೀಡ್ ಆಗಿರುತ್ತೆ. ಅಂದ್ರೆ ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು, ಅಂದ್ರೆ ಇದು ಎಷ್ಟು ಮುಖ್ಯ ನಮಗೆ ತಿಳಿದುಕೊಂಡಿರೋದಕ್ಕೆ ಅನ್ನೋದ್ರ ಬಗ್ಗೆ. ಹಾಗೆ ಈ ಎಮರ್ಜೆನ್ಸಿ ನಂಬರ್ನ ಕೇವಲ ಫೋನಲ್ಲೇ ಫೀಡ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಾವು ದಿನ ಫ್ರಿಜ್ ಡೋರ್ ಓಪನ್ ಮಾಡ್ತಾ ಇರ್ತೀವಿ, ಅಥವಾ ಒಂದು ಬುಕ್ ಅಲ್ಲಿ ರ್ಯಾಕಲ್ಲಿ ಬುಕ್ ಇಟ್ಕೊಂಡಿರ್ತೀವಿ, ಅಂತ ಸಮಯದಲ್ಲಿ ಅಲ್ಲಿ ಒಂದು ಒಂದು ಚೀಟಿಯನ್ನ ಮಾಡಿಬಿಟ್ಟು ಒಂದು ಪೇಪರಲ್ಲಿ ನಾವು ಈ ನಂಬರ್ಸ್ನ ಬರೆದಿಟ್ಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಅಲ್ಲ, ಈಗ ನಮ್ಮ ಅಕ್ಕಪಕ್ಕದವರಿಗೆ ಯಾರಿಗೆ ಕೂಡ ತೊಂದರೆ ಆದಾಗ ನಾವು ಆ ನಂಬರ್ನ ಕರೆ ಮಾಡಿ ಅದರ ಸದುಪಯೋಗವನ್ನ ಪಡ್ಕೋಬಹುದು. ಓಕೆ, ಮುಂದಿನ ಕರೆ ಬರ್ತಾ ಇದೆ. ಹಲೋ,
3: ಹಲೋ,
1: ಹಲೋ, ನಮಸ್ತೆ
3: ಮೇಡಮ್. ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಯಾರಿದು
3: ಮೇಡಮ್? ನಾನು ಗೊಂಚಿಗಾರ್ ಅಂತ ಹೇಳ್ಬಿಟ್ಟು ಧರ್ಮಸಾಗರದಿಂದ.
1: ಓಕೆ, ಗೊಂಚಿಗಾರ್ ಅವರಿಗೆ ವಿಷಯ ಗೊತ್ತಾಗಿದೆಯಾ?
3: ಹಾ ಮೇಡಮ್, ಗೊತ್ತಾಯ್ತು.
1: ಹೇಳಿ.
3: ಒಂದು ಒಳ್ಳೆ ವಿಷಯಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತುರ್ತು ಸಂದರ್ಭದಲ್ಲಿ ಯಾವ ನಂಬರ್ ಗಳಿಗೆ ಕರೆ ಮಾಡಿದಾಗ ಯಾವ ವಿಭಾಗದಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನ

0: ಇವತ್ತು ಕೆಲವರಿಗೆ ಗೊತ್ತಿರಲಿಲ್ಲ. ಆತರ ಒಂದು ವಿಚಾರದಲ್ಲಿ ಬಹಳಷ್ಟು ಕೇಳಿದ್ರು ಸಹ, ಒಂದು ಹೊಸ ಹೊಸ ನಂಬರ್ ಗಳ ಬಗ್ಗೆ ಮಾಹಿತಿ ಕೊಟ್ಟರು ಪಶು. ಹಾಗಾಗಿ ಬಹಳ ಒಂದು ಒಳ್ಳೆ ಉತ್ತಮ ಕಾರ್ಯಕ್ರಮ. ಈಗ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಫೈರ್ ಸ್ಟೇಷನ್ ಇದೆಯಲ್ಲ, ಅಗ್ನಿಶಾಮಕ ತಳದವನ್ನ ಶಾಲೆಗೆ ಇನ್ವೈಟ್ ಮಾಡ್ಬಿಟ್ಟು ಅಗ್ನಿ ಅವಘಡಗಳ ಬಗ್ಗೆ ಮಾಹಿತಿ ಕೊಡಿಸ್ತೀವಿ. ಮತ್ತೆ ಆ ಒಂದು ಹೆಲ್ಪ್ಲೈನ್ ನಂಬರ್ ಬಗ್ಗೆ ಮಾಹಿತಿ ಕೊಡ್ತೀವಿ ಮಕ್ಕಳಿಗೆ. ನಮ್ದು ಪ್ರೌಢಶಾಲೆ ಆಗಿರೋದ್ರಿಂದ ಮಕ್ಕಳಿಗೆ ಪ್ರತಿ ವರ್ಷ ಅವೇರ್ನೆಸ್ ಮೂಡಿಸ್ತೀವಿ.
1: ಹೌದು, ಅಂದ್ರೆ ಅಗ್ನಿ ಅವಘಡ ಆದಾಗ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಮಾಹಿತಿ,
0: ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ಒಂದು ರಿಕ್ವೇಶನ್ ಸ್ಟೇಷನ್ ಕಳಿಸಿದ್ರೆ ಅವರು ಒಂದು ಡೇಟ್ ಕೊಡ್ತಾರೆ ನಮಗೆ ಶಾಲಾ ಅವಧಿನಲ್ಲಿ. ಅದನ್ನ ಒಂದು ಪ್ರೆಸೆಂಟೇಷನ್ ಅಲ್ಲೇ ತೋರಿಸ್ತಾರೆ ಮೇಡಮ್, ಎಲ್ಲ ಅಗ್ನಿ ಅವಘಡಗಳು ಸಂಭವಿಸಿದಾಗ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಅದನ್ನ ಆರ್ಸ್ ನಂದಿಸಬೇಕು. ಆ ನಂತರ ಸಿಲಿಂಡರ್ ಗಳನ್ನ ಅದೆಲ್ಲ ಅವಘಡಗಳು ಆಗ್ತಾವಲ್ಲ, ಆ ಬಿಸಿಯೂಟದವ್ರನ್ನ ಇನ್ಕ್ಲೂಡಿಂಗ್ ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಮೇಡಮ್.
1: ಓಕೆ.
0: ಆ ನಂತರ ಈಗ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ವಿಷಯದಲ್ಲಿ ಬಂದಾಗ ತೆರೆದ ಮನೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಪ್ರತಿ ಗುರುವಾರ. ಪೊಲೀಸ್ ಸ್ಟೇಷನ್ ಗೆ ಮಕ್ಕಳನ್ನ ಆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಸವಲತ್ತುಗಳು, ಹೆಲ್ಪ್ ಲೈನ್ ನಂಬರ್ಸ್, ಅವುಗಳನ್ನು ಒಂದು ಜಾಗೃತಿ ಮೂಡಿಸ್ತೀವಿ.
1: ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನೀವು ತಿಳಿಸ್ಕೊಡ್ತೀರಾ ಇದನ್ನೆಲ್ಲ?
0: ಹೌದೌದು, ಮಕ್ಕಳನ್ನೇ ಪೊಲೀಸ್ ಸ್ಟೇಷನ್. ಈಗ ನಮ್ಮ ನಡೆ ಆರೋಗ್ಯ ಕಡೆ ಅಂತ ಹಾಸ್ಪಿಟಲ್ ಕರ್ಕೊಂಡೋಗ್ತೀವಿ, ಅಲ್ಲಿ ಸಿಗುವಂತ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಟ್ಟಾರೆ ಸಾರ್ವಜನಿಕವಾಗಿ ಏನ್ ಸಿಗುವಂತ ಸವಲತ್ತುಗಳನ್ನ ಮಕ್ಕಳ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಪ್ರಾಕ್ಟಿಕಲ್ ಅಲ್ಲೇ ಮಾಡ್ತೀವಿ ಮೇಡಮ್.
1: ಖುಷಿ
0: ಅನ್ಸುತ್ತೆ ಮಕ್ಕಳು ಆ ಒಂದು ಫೈರ್ ಸ್ಟೇಷನ್ ನಿಂದು ಇದ್ಬಂದು ಎಲ್ಲೋ ನೋಡಿರ್ತಾರೆ ಅದನ್ನ, ಬಟ್ ಅದನ್ನ ಬಳಕೆ ದುರ್ಬಳಕೆ ಎರಡನ್ನೂ ಸಹ ಅವರು ಬಂದಿರತಕ್ಕಂತ ಅಧಿಕಾರಿಗಳ ಜೊತೆಗೆ ಆ ವಿಷಯ ಪ್ರಸ್ತಾಪ ಮಾಡಿದಾಗ ಮಕ್ಕಳು ತುಂಬಾ ಅದನ್ನ ಅವೇರ್ನೆಸ್ ಅನ್ನು ಮೂಡಿಸ್ಕೊಂಡು ಯಾವ್ದೇ ಒಂದು ಹಳ್ಳಿನಲ್ಲಿ ಸಣ್ಣ ಪುಟ್ಟ ಅವಘಡಗಳಾದಂತ ಸಂದರ್ಭದಲ್ಲಿ ಯಾವ ನಂಬರ್ ಗಳಿಗೆ ಕಾಲ್ ಮಾಡಬೇಕು ಅಂತಕ್ಕಂತ ಮಾಹಿತಿಯನ್ನು ಸಹ ಮಕ್ಕಳಿಗೆ ಶೇರ್ ಮಾಡ್ತೀವಿ. ತುಂಬಾ ಒಳ್ಳೆ ಕಾರ್ಯಕ್ರಮ.
1: ಖಂಡಿತ, ತುಂಬಾ ಸಂತೋಷ ಆಯ್ತು. ಹೀಗೆ
0: ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೆಲ್ಪ್ ಲೈನ್ ನಂಬರ್ಸ್ ಬಗ್ಗೆ ಒಂದ್ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ತುಂಬಾ ಅನುಕೂಲ ಆಯ್ತು.
1: ಓಕೆ, ಧನ್ಯವಾದ ಗೊಂಚಿಗಾರ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಇನ್ನು ನಾವೀಗ ಹೆಲ್ಪ್ ಲೈನ್ ನಂಬರ್ಸ್ನ ಒಂದೊಂದಾಗಿ, ನಾ ಸಾಮಾನ್ಯವಾಗಿ ನಮ್ಮ ಎಲ್ಲ ಕೇಳುಗರಿಗೂ ಗೊತ್ತಿದೆ,
2: ಖಾಸಗಿ ಒಂದು ಎನ್ ಜಿ ಓದರಲ್ಲಾಗ್ಲಿ ಆ ರೀತಿ. ಓಕೆ,
1: ಅಂದ್ರೆ ಎಲ್ಲ ಹೆಲ್ಪ್ ಲೈನ್ಸ್ ನಂಬರ್ ಸಾಮಾನ್ಯವಾಗಿ ನಮ್ಮ ಎಲ್ಲ ಕೇಳುಗರಾಗಿ ಇರ್ಬೋದು, ತಿಳ್ಕೊಂಡಿರ್ತಾರೆ. ನಾವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡೋಣ. ಈಗ 112 ಅಂದ್ರೆ 112, ಇದು ರಾಷ್ಟ್ರೀಯ ತುರ್ತು ಸಂಖ್ಯೆ ಆಗಿದೆ. ಅಂದ್ರೆ ಯಾವುದೇ ಒಂದು ಈಗ ಅಗ್ನಿಶಾಮಕ ಪೊಲೀಸ್ ಯಾವುದಕ್ಕೆ ನಮಗೆ ಕರೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಈ ಒಂದು ನಂಬರ್ಗೆ ಕರೆ ಮಾಡೋದ್ರಿಂದ ಎಲ್ಲಾದ್ರೂ ಒಂದು ನಂಬರ್ ಇರ್ಬೋದು ಹಾಗೆ ತಿಳ್ಕೊಬಹುದು ನಾವು. ಹಾಗೆ 100 ಇದು ಪೊಲೀಸ್ ಸಹಾಯವಾಣಿ ಆಗಿದೆ. ನಮ್ಗೆ ಯಾವುದೇ ರೀತಿ ತೊಂದರೆ ಆದಾಗ ಏನೇ ಒಂದು ಕಂಪ್ಲೇಂಟ್ ಅನ್ನ ಮಾಡಬೇಕಾದ್ರೆ ಈ ಸಂಖ್ಯೆಗೆ ಕರೆ ಮಾಡಬಹುದು. ಇನ್ನು 101 ಇದು ಅಗ್ನಿಶಾಮಕ ದಳ. ನಾ ಹೇಳ್ದಂಗೆ ಅಗ್ನಿ ಅವಘಡಗಳು ಸಂಭವಿಸಿದಾಗ ಈ ಸಂಖ್ಯೆಗೆ ನಾವು ಕರೆ ಮಾಡಬಹುದು. ಇನ್ನು 108 ಇದು ಆಂಬುಲೆನ್ಸ್ ಅಂದ್ರೆ ವೈದ್ಯಕೀಯ ಆಸ್ಪತ್ರೆಯಲ್ಲಿ ನಮಗೆ ಏನಾದರೂ ತೊಂದರೆ ಆದಾಗ, ಅಪಘಾತ ಆದಾಗ ಅಥವಾ ಹೃದಯಾಘಾತವಾದಾಗ ಈ ಸಂಖ್ಯೆಗೆ ಕರೆ ಮಾಡಿದಾಗ ನಾವು ಆಂಬುಲೆನ್ಸ್ ಸೇವೆಯನ್ನ ಪಡೆದುಕೋಬಹುದು. ಇನ್ನು 102 ಇದು ಗರ್ಭಿಣಿಯರು ಮತ್ತು ಮಕ್ಕಳಿಗಾಗಿ ಇರುವಂತಹ ಆಂಬುಲೆನ್ಸ್. ಅಂದ್ರೆ ಹಳ್ಳಿಗಳಲ್ಲಿ ಗರ್ಭಿಣಿಯರಿಗೆ ಆಸ್ಪತ್ರೆಗೆ ನೇರವಾಗಿ ಕರ್ಕೊಂಬರೋದಿರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ಅವರ ಒಂದು ಡೆಲಿವರಿ ಆದಾಗ ಅವರಿಗೆ ಮತ್ತೆ ಅವರ ಮಗುನ ಸುರಕ್ಷಿತವಾಗಿ ಅವರ ಮನೆಗೆ ಬಿಡುವಂತ ಕೆಲಸವನ್ನ ಈ ಒಂದು ಆಂಬುಲೆನ್ಸ್ ಮಾಡುತ್ತೆ. ಹಾಗೆ ಮುಂದಿನ ಸಂಖ್ಯೆ ನೋಡೋದಾದ್ರೆ 1091 ಇದು ಮಹಿಳಾ ಸಹಾಯವಾಣಿ ಆಗಿದೆ. ಅಂದ್ರೆ ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಇರ್ಬೋದು, ಏನಾದರೂ ತೊಂದರೆ ಆಗಿದ್ದ ಸಮಯದಲ್ಲಿ ಈ ಸಂಖ್ಯೆಗೆ ಕರೆ ಮಾಡಿದಾಗ ನಾವು ಇದರ ಉಪಯೋಗವನ್ನು ಪಡೆದುಕೋಬಹುದು. ಹಾಗೆ 1098 ಇದು ಮಕ್ಕಳ ಸಹಾಯವಾಣಿಯಾಗಿದೆ. ಅಂದ್ರೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ, ಹಾಗೆ ಬಾಲ್ಯ ವಿವಾಹ ಇರ್ಬೋದು, ಏನೇ ಒಂದು ತೊಂದರೆ ಆದಾಗ
2: ಸಹ ಅವ್ರನ್ನ ಬಳಸ್ಕೊಳ್ತಾ ಇದ್ರೆ ಅದನ್ನು ಸಹ ನಾವು ವಿಷಯನ ಮುಟ್ಟು.
1: ಹೌದು, ಖಂಡಿತವಾಗ್ಲು ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಅಥವಾ ಅವರು ಶಿಕ್ಷಣದಿಂದ ವಂಚಿತರಾಗಿದ್ರೆ, ಅವರಿಗೆ ಶಿಕ್ಷಣ ದೊರೀತಿಲ್ಲ ಅಂದ್ರೆ, ಏನಾದ್ರೂ ಒಂದು ತೊಂದರೆಯಲ್ಲಿದ್ದಾಗ ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ನಮ್ಗೆ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು 1073 ಇದು ರಸ್ತೆ ಅಪಘಾತ ತುರ್ತು ಸಹಾಯ ಅಂತಾನೆ ಹೇಳ್ಬೋದು. ಓಕೆ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ನಾವು ಏನು ಒಂದು ರಸ್ತೆ ಅಪಘಾತ ಆದಾಗ ಈ ಸಂಖ್ಯೆಗೆ ಕರೆ ಮಾಡಿ ನಾವು ಇದರ ಸಹಾಯವನ್ನ ಪಡಿಬಹುದು. ಹಾ, ಖಂಡಿತ. ಹಾಗೆ ಇನ್ನೊಂದು ಸೈಬರ್ ಕ್ರೈಮ್ ಸಹಾಯವಾಣಿ, ಇದು 1930 ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ನಮಗೆ ಏನಾದರೂ ಮೋಸ ಆದಾಗ, ವಂಚನೆಗೆ ಒಳಗಾದಾಗ ಈ ಸಂಖ್ಯೆಗೆ ಕರೆ ಮಾಡಿ ನಾವು ನಮ್ಮ ದೂರನ್ನು ಕೂಡ ಸಲ್ಲಿಸ್ಬೋದು. ಹಾಗೆ

0: 777 ಇದು ವಿಪತ್ತು ನಿರ್ವಹಣೆ ಸಹಾಯವಾಣಿ ಸಂಖ್ಯೆಯಾಗಿದೆ. ಅಂದರೆ ನಮಗೆ ಪ್ರವಾಹವಾದಾಗ, ಭೂಕುಸಿತ ಆದಾಗ ಇದು ಒಂದು ಜಿಲ್ಲಾಧಿಕಾರಿ ಕಚೇರಿ ಮೂಲಕ ನಮಗೆ ಈ ಒಂದು ಸಂಖ್ಯೆಗೆ ನಾವು ಕರೆ ಮಾಡಿ ನಮಗೆ ಆದ ಸಹಾಯವನ್ನು ಪಡಿಬೋದು. ಓಕೆ, ಒಂದು ಪ್ರಕಟಣೆಯನ್ನು ಕೇಳಿ ಬಂದು ಆಮೇಲೆ ಕರೆಯನ್ನು ಸ್ವೀಕರಿಸೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಓಕೆ ಚೈತ್ರ, ನಾವು ಈಗ ಸಹಾಯವಾಣಿ ತುರ್ತು ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಂದಿಷ್ಟು ತುರ್ತು ಸಂಖ್ಯೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ನೀಡಿದ್ವಿ. ಈಗ ನಾವು ತೊಂದರೆಗೊಳಗಾದಾಗ ಈ ತುರ್ತು ಸಂಖ್ಯೆಗಳನ್ನ ಬಳಸಬೇಕಾದ್ರೆ ಕೆಲವೊಮ್ಮೆ ಗಾಬರಿ ಆಗ್ತೀವಿ, ಆಗೋದಂತೂ ಸಹಜ. ಈಗ ಅವಘಡ ಸಂಭವಿಸಿದಾಗ ಗಾಬರಿ ಆಗ್ಬಿಡ್ತೀವಿ. ಈ ಸಂಖ್ಯೆಗೆ ಡಯಲ್ ಮಾಡಿದಾಗ ನಾವು ಒಂದು ಪ್ರೊಸೀಜರ್ ಹೇಗೆ ಮಾಡಬೇಕು, ಡಯಲ್ ಅಂತೂ ಮಾಡ್ತೀವಿ, ಏನೆಲ್ಲ ಮಾತಾಡಬೇಕು ಅವ್ರ ಹತ್ರ ಅಂತ ನೋಡೋದಾದ್ರೆ, ಅಕಸ್ಮಾತ್ ಈಗ ಒಂದು ರಸ್ತೆ ಅಪಘಾತನೋ ಬೆಂಕಿ ಅವಘಡನೋ ಏನೋ ಒಂದು ಸಂಭವಿಸಿದೆ ಅಂತ ನೋಡೋದಾದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ತಕ್ಷಣಕ್ಕೆ ನಾವೊಂದು ಕರೆ ಮಾಡಿರ್ತೀವಲ್ವಾ, ಆ ಕರೆಯೊಳಗೆ ನಾವು ಫಸ್ಟು ಯಾವ ಸ್ಥಳದಲ್ಲಿ ಆಗಿದೆ ಹಾಗೆ ಅದರ ಗುರುತು ಅಂದ್ರೆ ಎಲ್ಲಿ ಬರುತ್ತೆ ಆ ಏರಿಯಾ ಇರ್ಬೋದು, ಅಡ್ರೆಸ್ ಇರ್ಬೋದು, ಒಂದು ಲ್ಯಾಂಡ್ ಮಾರ್ಕ್ ಏನಿದೆ ಅದನ್ನ ಸ್ಪಷ್ಟವಾಗಿ ಹೇಳಬೇಕು. ಹಾಗೆ ಅಲ್ಲಿ ಎಷ್ಟು ಜನರಿಗೆ ಗಾಯಾಳುಗಳಾಗಿದ್ದಾರೆ, ಯಾವ ರೀತಿ ತೊಂದರೆ ಆಗಿದೆ ಅನ್ನೋದನ್ನ ಒಂದು ಎರಡು ಸಂಖ್ಯೆ ಒಂದು ಎರಡು ಲೈನ್ ಅಲ್ಲಿ ನಾವು ಅವರಿಗೆ ಹೇಳ್ಬೇಕಾಗತ್ತೆ. ಹಾಗೆ ನಾವು ಸಂಪರ್ಕಕ್ಕೆ ಅಂದ್ರೆ ಅವ್ರು ನಮಗೆ ರಿಟರ್ನ್ ಕಾಲ್ ಮಾಡೋದಕ್ಕೆ ನಮ್ಮ ನಂಬರ್ನ ಕೂಡ ನೀಡಬೇಕಾಗತ್ತೆ. ಹಾಗೆ ಅವರು ಸಂಖ್ಯೆ ಕರೆ ಮಾಡಿದ್ಮೇಲೆ ಅವರು ನಾವು ಬರ್ತಾ ಇದ್ದೀವಿ ನಿಮಗೆ ಸಹಾಯಕ್ಕೆ ಅಂತ ಹೇಳೋ ತನಕನಾದ್ರೂ ನಮ್ಮ ಫೋನ್ ಅನ್ನ ಡೈಲ್ ಅಲ್ಲೇ ನಾವು ಇಟ್ಕೋಬೇಕಾಗುತ್ತೆ.
2: ಒಳ್ಳೆ ವಿಷಯ ಸೀಮಾ. ಈಗ ಏನು ಅಂತಂದ್ರೆ, ನಾವು ಈಗ ತುರ್ತು ಸಂಖ್ಯೆ ಅಂತಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಗ ಕರೆ ಮಾಡುವಂತ ಸಂಖ್ಯೆಗಳು. ಆ ಒಂದು ಕ್ಷಣದಲ್ಲಿ ನಮ್ಮ ಏನ್ ಮಾತಾಡ್ಬೇಕು ಏನು ಅನ್ನೋದು ಗೊತ್ತಾಗದೆ ಇರೋ ಅಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಮೂಡ್ಬಿಡತ್ತೆ.
0: ಹೌದು,
2: ಅಂತದ್ರಲ್ಲಿ ಅದೇ ಅವರೇ ಕಾಲ್ ಮಾಡದಾರಾಗ್ಲಿ ಅಥವಾ ಪಕ್ಕದಲ್ಲೇ ಇರೋರಾಗ್ಲಿ ಈ ರೀತಿ ಕ್ವಶನ್ ಗಳನ್ನ ಇದೇ ರೀತಿ ಅವ್ರಿಗೆ ಹೇಳ್ಬಿಟ್ರೆ ಇನ್ನು ಈಸಿ ಆಗುತ್ತೆ. ನಮಗೆ ಸೇವೆ ಕೊಡೋದ್ರಲ್ಲಿ
0: ನಾವು ಕೂಡ ತೊಂದರೆಗೊಳಗಾದಾಗ ನಮಗೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ತೋಚೋದಿಲ್ಲ. ಹಾಗಾಗಿ ಒಂದಿಷ್ಟು ಒಂದು ಸ್ವಲ್ಪ ಕಿರು ಮಾಹಿತಿನಾದ್ರೂ ನಾವು ಅವ್ರಿಗೆ ನೀಡಿದ್ರೆ ಅವರು ನಾವಿರೋಂತ ಸ್ಥಳಕ್ಕೆ ತಲುಪೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಇದರಿಂದ ನಮಗೂ ಅನುಕೂಲ ಆಗುತ್ತೆ, ಅವರಿಗೂ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ
2: ಆಗುತ್ತೆ.
0: ಕರೆ ಬರ್ತಾ ಇದೆ, ಮಾತಾಡೋಣ.
6: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
6: ಮೇಡಮ್ ಉಮೇಶ್ ಸರಿಗೆ ದಾವಣಗೆರೆ ಮೇಡಮ್.
2: ಓಕೆ ಸರ್, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಅಲ್ವಾ?

0: ನಿಯಮಿತ ಕೇಳುವೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ಮೇಡಮ್?
1: ಅಲ್ಲ ಗೊತ್ತು, ಬಟ್ ಈಗ ಕೇಳ್ತಾ ಇರೋದು
0: ಒಬ್ರಿಗಿನ ಒಬ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಮಾಹಿತಿಗಳು ಹಂಚ್ಕೊಂಡ್ರು. ನಂಬರ್ ಗಳ ಬಗ್ಗೆ ನೂರಿಂದ ಸ್ಟಾರ್ಟ್ ಆಗೋದು, ಆಮೇಲೆ ಒಂಬತ್ತರಿಂದ ಸ್ಟಾರ್ಟ್ ಆಗೋದು, ಎಲ್ಲಾ ನಂಬರ್ ಗಳ ಬಗ್ಗೆ ಹೇಳಿದ್ರು. ಆದ್ರೆ ತುಂಬಾ ಅದಕ್ಕೆ ನೀವು ಸಹ ಒಳ್ಳೆ ವಿವರಣೆ ಕೊಟ್ಟು ಇದ್ರು,
1: ಹೇಳಿ ಸರ್
0: ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿ. ಆದರೆ ನಾನು ಹೇಳಿದ ಇಷ್ಟೇ ಮೇಡಮ್, ಅವರೆಲ್ಲ ಸಾಕಷ್ಟು ಮಾಹಿತಿ ಇದೆ ಸರ್. ನಾನು ಆ ವಿಷಯ ಬಿಟ್ಟು ಒಂದೆರಡು ವಿಷಯ ನಾನು ಸೃಷ್ಟಿ ಘಟನೆ ಹೇಳಕ್ ಪ್ರಯತ್ನ ಪಡ್ತೀನಿ ಇಷ್ಟೇ. ಆ ತರ ನಮ್ಮಲ್ಲಿ ಯಾವುದೇ ಅನಾಹುತ ಆಗಲಿ, ಬೆಂಕಿದಾಗಿರ್ಬೋದು ಅಥವಾ ಅಪಘಾತದಾಗಿರ್ಬೋದು, ಯಾವುದೇ ಒಂದು ಇದಾಗಿ, ಅದನ್ನ ತಿಳ್ಕೊಂಡಾಗ ನಾವು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅನ್ನೋದನ್ನ ನಾವೇ ಒಂದ್ ಸ್ವಲ್ಪ ಅದಕ್ಕೆ ಗೊತ್ತಿರ್ತಲ್ಲ, ನಾವೇ ಡಯಲ್ ಮಾಡಿ ಆದಷ್ಟು ಬೇಗ ತಿಳ್ಸಕ್ ಪ್ರಯತ್ನ ಪಡ್ಬೇಕು ಮೇಡಮ್ ಅಲ್ವಾ. ಈಗ ಅದನ್ನ ಅವ್ರಿಗೆ ಹೇಳ್ಬೇಕು ಇವ್ರು ಹೇಳ್ಬೇಕಂತ ಲೇಟ್ ಮಾಡ್ಬಾರ್ದು, ಯಾಕಂದ್ರೆ ಒಂದು ನಿಮಿಷ ಒಂದ್ ಸೆಕೆಂಡ್ ಇಂಪಾರ್ಟೆಂಟ್ ಇದೆ ಜೀವಕ್ಕೆ ಆಗಿ ಅಥವಾ ಇನ್ಯಾದೇ. ಅದಕ್ಕೋಸ್ಕರ ದಯವಿಟ್ಟು ನಾವೇ ಅದನ್ನ ನಮ್ಮಲ್ಲಿ ಫೀಡ್ ಮಾಡ್ಕೊಂಡು ಅಥವಾ ವಿಷಯ ಗೊತ್ತು, ನಂಬರ್ ಎಲ್ಲ ಕಾಮನ್ ಗೊತ್ತಿರ್ತದೆ, ಬಹಳ ಸುಲಭ
1: ಆಗುತ್ತೆ.
0: ನಾವು ಆ ತರ ಮಾಡಿದಾಗ ಮಾತ್ರ ಅದು ಉಪಯೋಗ ಆಗುತ್ತೆ ಮೇಡಮ್. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ಈ ತರ ನಾನೀಗ ಏನ್ ಹೇಳ್ತಾ ಇದ್ನೋ ಅದು ಪ್ರಾಮಾಣಿಕವಾಗಿ ನಾನೇ
1: ಅನುಭವಿಸಿದೆ.
0: ನಿಮಿಷದಲ್ಲಿ ನಾನೇ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ, ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಯಾವುದೇ ಇಲಾಖೆಗಾಗಿ ಆ ತರ ಹತ್ತಾರಲ್ಲಿ ಒಂದ್ ಐದಾರಂತೂ ನಾನೇ ಪ್ರಾಮಾಣಿಕ ಪ್ರಯತ್ನ. ಇದಕ್ಕೆಲ್ಲ ಕಾರಣ ಆಕಾಶವಾಣಿಯ ನಿಮ್ಮ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳಿಂದ ಮೇಡಮ್.
1: ಇಲ್ಲ, ಇದು ಹೌದು, ನಿಜ. ನೀವ್ ಹೇಳೋ ರೀತಿಯಾಗಿ ಆಕಾಶವಾಣಿನ ಒಂದು ಸಹ ನಿಮಗೆ ಇಂತ ವಿಷಯಗಳನ್ನ ಕೊಡೋದ್ರಿಂದ ಒಂದು ಜಾಗೃತಿ ಮೂಡಿಸುವಂತಹ ಒಂದು ವಿಷಯನೇ ಆಗಿರೋದ್ರಿಂದ ನಿಮ್ಮಲ್ಲೂ ಸಹ ಇದೇ ರೀತಿ ಕೆಲಸಗಳು ಆಗ್ತಾ ಇರ್ಲಿ ಅಂತ ಆಶಿಸ್ತೇವೆ.
0: ಮೇಡಮ್ ಇಷ್ಟೇ, ನಾವು ಕಾರ್ಯಕ್ರಮ ಸುಮ್ಮನೆ ಕೇಳಿ ನಾವು ಅನಿಸಿಕೆ ಬರೆಯೋದು ಸುಮ್ಮನೆ ವಿಮರ್ಶೆ ಬರೋದು ಇಲ್ಲ ಮೇಡಮ್. ಕಾರ್ಯರೂಪಕ್ಕೆ ತರಬೇಕು, ಅವಾಗ ಮಾತ್ರ ನಾವು ಆಕಾಶವಾಣಿ ಕಾರ್ಯಕ್ರಮ ಕೇಳಿಸ್ಕೊಡ್ತೇವಪ್ಪ ಅಂತ. ಕೇವಲ ಘಟನೆಗಳು ಅಲ್ಲ, ಇಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಲ್ಲ, ಯಾರ ಬಗ್ಗೆ ನಾನು ಬೇರೆ ಕಾಮೆಂಟ್ ಮಾಡ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ನಾವು
1: ಬೆಳಗಿನ
0: ಚಿಂತನ, ನೀವು ಕೇಳಿ ಮೇಡಮ್ ಬೆಳಗಿನ ಚಿಂತನ ಆಗಿರ್ಬೋದು ಅಥವಾ ಕರುಣಾಳ ದಾ ಬೆಳಕೆ ಅದು ಆತರ ಪ್ರತಿಯೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಎಷ್ಟಿರ್ತವೆ, ಅವನ್ ಕೇವಲ ನಾವ್ ಅನಿಸಿಕೆ ಬರೆಯೋದಕ್ಕಿನ್ನೋ ನಮ್ಮ ನಿಜ ಜೀವನದಲ್ಲಿ
1: ಅಳವಡಿಸ್ಕೊಂಡು
0: ಕಾರ್ಯತಂತ್ರರಾದಾಗ ಮಾತ್ರ ಅದು ನಿಜವಾದ ನಮಗೂ ಆತ್ಮತೃಪ್ತಿ ಸಿಗುತ್ತೆ ಮೇಡಮ್. ಆ ಆತ್ಮತೃಪ್ತಿಯ ನಿಜವಾದ ಆತ್ಮತೃಪ್ತಿಯ ಆನಂದ ಅನುಭವಿಸ್ಬೇಕಂದ್ರೆ ಅದು ಅನುಭವಿಸಲಿಕ್ಕೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು, ಆತನ ಪ್ರಾಮಾಣಿಕ ಕಾರ್ಯ ಸೇವೆ ಮಾಡಿದ್ರೆ ಮಾತ್ರ ಆನಂದ ಬಾಷ್ಪ ಅನ್ನೋದು ಬರುತ್ತೆ. ಎಲ್ಲರಿಗೂ ಬರಲ್ಲ, ಸುಮ್ಮನೆ ಬರ್ಬೋದು ಈ ಕಡೆ, ಬಟ್ ಆನಂದ ಬಾಷ್ಪ ಬರೋದು ಆ ತರ ಕೆಲಸ ಮಾಡಿದ ಮಾತ್ರ ನಿಜವಾದ ಆನಂದ ಬಾಷ್ಪ ಬರುತ್ತೆ. ನಾನು ಇದನ್ನ ಅನುಭವಿಸ್ತೀನಿ, ನಾನು ನಿಜವಾದ ನಿಜ ಜೀವನದಲ್ಲಿ ಖುಷಿ ಆಗುತ್ತೆ. ನಾನು ಆಕಾಶವಾಣಿ ಒಬ್ಬ ಹಳ್ಳಿಯ ಕೇಳುಗನಾಗಿ ಇವತ್ತು ನನಗೆ ದಡ್ಡನಿದ್ದನು ಬುದ್ಧಿವಂತ ಏನೋ ತಿಳ್ಕೊಂಡು ಮಾತಾಡ್ತೀನಿ ಅಥವಾ ಅನಿಸಿಕೆ ಬರ್ತೀನಿ ಅಥವಾ ಏನೇ ಕಾರ್ಯಕ್ರಮ ಭಾಗವಹಿಸ್ತೇನೆ, ಅದಕ್ಕೆಲ್ಲ ಆಕಾಶವಾಣಿ ನೀವು ನಿರೂಪಕರು.
1: ಧನ್ಯವಾದಗಳು, ತುಂಬಾ ಒಳ್ಳೆ ಮಾಹಿತಿಯನ್ನ ಒಳ್ಳೆ ಅನಿಸಿಕೆಯನ್ನ ಹಂಚಿಕೊಂಡಿದ್ದೀರಾ ಉಮೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
2: ಓಕೆ, ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ಕಾವ್ಯ ಚಿತ್ರದ ಗೀತೆಯನ್ನ.

0: ಓಕೆ ಚೈತ್ರ, ನಾವಿನ್ನು ಹೇಳ್ತಾ ಇದ್ವಿ ತುರ್ತು ಸಂಖ್ಯೆಗಳ ಬಗ್ಗೆ. ಹಾಗೆ ಸುಮ್ ಸುಮ್ನೆ ನಾವು ಈ ತುರ್ತು ಸಂಖ್ಯೆಗಳಿಗೆ ಕರೆ ಮಾಡಬಾರ್ದು. ಅಂದ್ರೆ ಇದೊಂದು ಶಿಕ್ಷಾರ್ಹ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಶಿಕ್ಷೆಗೆ ಒಳಪಡ್ತೀವಿ. ಅಂದ್ರೆ ಕೆಲವೊಮ್ಮೆ ನಾವು ಸುಮ್ ಸುಮ್ನೆ ಕರೆ ಮಾಡೋದ್ರಿಂದ ಬೇರೆಯವರು ಅನಾಹುತ ಆಗಿ ಕರೆ ಮಾಡಿದಾಗ ಕೂಡ ಅವರಿಗೆ ತಡವಾಗ್ಬೋದು, ಸಹಾಯ ಆಗೋದು. ಹಾಗಾಗಿ ಸುಮ್ಮನೆ ನಾವು ಈ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡೋ ದುರುಪಯೋಗವನ್ನ ಪಡಿಸ್ಕೊಳ್ಳೋ ಬದಲು ಇದಕ್ಕೆ ನಮಗೆ ಅಗತ್ಯವಿದ್ದಲ್ಲಿ, ನಮಗೆ ತೊಂದರೆ ಆದಲ್ಲಿ ಈ ಸಂಖ್ಯೆಗಳನ್ನ ಬಳಸ್ಕೊಳ್ಳೋಣ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಮಾಧವನ್.
0: ಓಕೆ, ಮಾಧವನ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಚೆನ್ನೈಯಿಂದ.
0: ಓಕೆ, ಚೆನ್ನೈಯಿಂದ. ವಿಷಯ ಗೊತ್ತಾಗಿದೆಯಾ ಮಾಧವನ್ ಅವರಿಗೆ?
1: ವಿಷಯ ಗೊತ್ತಾಗಿದೆ.
0: ಹಾ ಹೇಳಿ.
1: ಹಾಡು ಕೇಳ್ತಾ ಇದ್ದೀನಿ.
0: ಹೇಳಿ.
2: ಆಯ್ತು, ವಿಷಯದ ಬಗ್ಗೆ ಮಾತಾಡಿ.
1: ಹಲೋ
0: ಹೇಳಿ, ವಿಷಯದ ಬಗ್ಗೆ ಮಾತಾಡಿ.
1: ಇವತ್ತು ಸಹಾಯವಾಣಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ.
0: ಓಕೆ,
1: ಆಕಾಶವಾಣಿಗೆ ಅಭಿನಂದನೆಗಳು. ನಾನು ನಿವೃತ್ತ ರೈಲ್ವೆ ನೌಕರ. ಈಗ ಕೇಳಿದವರಿಗೆಲ್ಲ ನಾನು ಹೇಳಂದ್ರೆ, ನಾವು ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ ಈಗ ನಮ್ಗೆ ಲೈಟ್ ಸರಿಯಾಗಿ ಬರಲಿಲ್ಲ, ಫ್ಯಾನ್ ಸರಿಯಾಗಿ ಬರಲಿಲ್ಲ ಅಂದ್ರೆ ಅಲ್ಲಲ್ಲೇ ನಂಬರ್ ಕೊಟ್ಟಿರ್ತಾರ, ಅದನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಅದು ಆಲ್ ಇಂಡಿಯಾ ಲೆವೆಲ್ ನಮ್ಮ ಪಿ ಎನ್ ಆರ್ ನಂಬರ್ ನ ಅದಕ್ಕೆ ಹಾಕಿ ನಾವು ಕಂಪ್ಲೇಂಟ್ ಮಾಡಿದ್ರೆ ವಿತ್ ಇನ್ ಎ ಮಿನಿಟ್ ನಮ್ಗೆ ಅದನ್ನ ಸಾಲ್ವ್ ಮಾಡ್ತಾರೆ. ನಮ್ಮ ಕೇಳಿದ್ರಲ್ಲ ಕೇಳ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಬಾತ್ರೂಮ್ ಕ್ಲೀನಿಂಗ್ ಆಗಲಿ, ವಾಶ್ರೂಮ್ ಕ್ಲೀನಿಂಗ್ ಆಗಲಿ, ವಾಶ್ಪೇಷನ್ ಕ್ಲೀನಿಂಗ್ ಆಗಲಿ, ಅಲ್ಲಲ್ಲೇ ನಂಬರ್ ಮತ್ತೆ ಎಲೆಕ್ಟ್ರಿಕಲ್ ರಿಪೇರ್ ಇದಕ್ಕೆಲ್ಲ ಒಂದು ನಂಬರ್ ಇದೆ. ಅದಕ್ಕಾಗಿ ನಮ್ಮ ಪಿ ಎನ್ ಆರ್ ನಂಬರ್ ನ ಸೇರಿಸಿ ನಾವು ಕಂಪ್ಲೇಂಟ್ ಮಾಡಿದ್ರೆ ವಿತಿನ್ ಎ ಮಿನಿಟ್ ನಮ್ಗೆ ಅಲ್ಲೇ ಎಲ್ಲ ಇದು ಮಾಡ್ತಾರೆ. ಇದನ್ನ ನಮ್ಮ ಕೇಳೋದ್ರೆಲ್ಲ ತಿಳ್ಕೊಳ್ಬೇಕು ಅಂತ ನನ್ನ.
0: ಓಕೆ, ನೀವು ಒಂದು ರೈಲ್ವೆ ಇಲಾಖೆಯಲ್ಲಿ ಇರೋದ್ರಿಂದ ನೀವು ರೈಲ್ವೆ ಇಲಾಖೆಯ ಒಂದು ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನ ಹೇಗ್ ಬಳಸ್ಕೋಬೇಕು ಅಂತ ಹೇಳಿದಿರಾ. ಓಕೆ ಮಾಧವನ್ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಇನ್ನು ಈ ತುರ್ತು ಸಂಖ್ಯೆಗಳು ನಮ್ಗೆ ಗೊತ್ತಿದ್ರೆ ನಮ್ಗೊಂದು ಅಪಾಯದ ಸಮಯದಲ್ಲಿ ನಾವು ನಮ್ಮ ಜೀವವನ್ನ ಕೂಡ ಉಳಿಸ್ಕೋಬಹುದು, ಹಾಗೆ ಇತರರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ನಾವು ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಂಖ್ಯೆಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ, ಇದನ್ನೆಲ್ಲ ಹೇಗೆ ತಿಳಿದ್ಕೋಬೇಕು, ಹೇಗೆ ಬರ್ದಿಟ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹೇಳಿದ್ವಿ.
2: ಹೌದು ಸೀಮಾ, ನೀವು ಅದೇ ಹೇಳಿದ್ರಿ, ಬರೀ ನಮ್ಮ ಮೊಬೈಲ್ ಒಂದು ಮೊಬೈಲ್ ನಲ್ಲಿ ಅಷ್ಟೇ ಸೇವ್ ಮಾಡ್ಕೊಳ್ದೆ ಇನ್ನು ಬೇರೆ ಕಡೆ ಎಲ್ಲಾದ್ರೂ ಮನೆಯಲ್ಲೋ ಅಥವಾ ಈಗ ಕೆಲವೊಬ್ಬರು ವೃದ್ಧರು ಇದ್ದೇ ಇರ್ತಾರೆ, ಹಿರಿಯರು ಇದ್ದಾಗ ಮನೆಯಲ್ಲಿ ಅವ್ರಿಗೆ ಒಂದೇ ಸರಿ ಸಡನ್ ಆಗಿ ಏನದು ಮೊಬೈಲ್ ಡಯಲ್ ಮಾಡಕ್ಕೂ ಬರದೇ ಇರ್ಬೋದು, ಅಥವಾ ಇನ್ನೊಬ್ಬರ ಹತ್ರ ಯಾರಿಗತ್ರ ಏನಾದ್ರೂ ಕೇಳ್ಬಿಟ್ಟು ಸಹಾಯ ಪಡ್ಕೊಂಡು ಈ ನಂಬರ್ ಗೆ ಕರೆ ಮಾಡಿ ಅಂತಾನೂ ಸಹ ತಿಳಿಸಬಹುದು.
0: ಹೌದು ಖಂಡಿತ.
2: ಸೊ ಆ ಒಂದು ರೀತಿಯಲ್ಲೂ ಸಹ ನಾವೆಲ್ಲರೂ ಬರ್ದಿಟ್ರೆ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ.
0: ಹೌದು ಹೌದು, ಖಂಡಿತವಾಗ್ಲೂ ಅವರಿಗೂ ಸಹಾಯ ಆಗುತ್ತೆ. ಹಾಗೆ ಏನ್ ಗೊತ್ತಾ ಚೈತ್ರ, ಈಗ ನಾಳೆ ಕೂಡ ಇದೇ ಒಂದು 10 ಗಂಟೆಯಿಂದ ನೇರ ಫೋನಿನ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡೋಣ.
2: ಓಕೆ,
0: ಪ್ರಾಯೋಜಿತ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಪ್ರಸಾರವಾಗಲಿದೆ. ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸಿದ್ದಾರೆ ರವಿಶಂಕರ್, ಪ್ರಾಂಶುಪಾಲರು ಜೆಎಂಐಟಿ ಕ್ಯಾಂಪಸ್ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564. ಎಸ್ಟಿಡಿ ಕ್ರಮಾಂಕ 08194. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ತಪ್ಪದೇ ಕೇಳಿ ಹಾಗೆ ಕಾರ್ಯಕ್ರಮದ

ಇಲ್ಲಿ ಭಾಗವಹಿಸಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳಿ ವೀರಪ್ಪ ನಾಯ್ಕ ಚಿತ್ರದ ಈ ಗೀತೆಯನ್ನ.

0: ಯಾವ ರೀತಿ ತೊಂದರೆ ಆದಾಗ ಅಂತ ನೋಡೋದಾದ್ರೆ, ಈಗ ಯಾರಿಗಾದ್ರೂ ಒಂದು ಗಂಭೀರ ಒಂದು ಗಾಯ ಇರ್ಬೋದು, ಅಪಘಾತ ಇರ್ಬೋದು, ಅಥವಾ ಹೃದಯಾಘಾತ ಇರ್ಬೋದು, ಅಥವಾ ಅವರು ಪ್ರಜ್ಞೆ ತಪ್ಪದಾಗ ಇರ್ಬೋದು, ಅಂದ್ರೆ ಇವೆಲ್ಲ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಆಂಬುಲೆನ್ಸ್ಗೆ ಕರೆ ಮಾಡುವಂತದ್ದಿರ್ಬೋದು, ಹಾಗೆ ಬೆಂಕಿ ಅನಾಹುತ ಇರ್ಬೋದು, ಹಾಗೆ ಕಳ್ಳತನ ಅಥವಾ ಹಲ್ಲೆ ನಡೆದಾಗ ಕೂಡ ನಾವು ಕರೆಯನ್ನ ಮಾಡಬಹುದು. ಇನ್ನು ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರಬೇಕಾದ್ರೆ ಅದನ್ನ ನಾವು ಗಮನಿಸಿದಾಗ ಅದನ್ನ ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರ ಆ ಇಲಾಖೆಗಳಿಗೆ ನಾವು ದೂರನ್ನ ಕೂಡ ನೀಡಬಹುದು. ಹಾಗೆ ಕೆಲವೊಂದು ಬಾರಿ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡ್ತಾರೆ, ಆ ಸಂದರ್ಭದಲ್ಲೂ ಆ ಸಂದರ್ಭದಲ್ಲೂ ಕೂಡ ನಾವು ತುರ್ತು ಸಂಖ್ಯೆಗಳಿಗೆ ಕರೆ ಮಾಡಿ ಅವರಿಗೆ ಒಂದು ದೂರನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಬಹುದು ಅಂತಾನೆ ಹೇಳ್ಬೋದಲ್ವಾ.
1: ಸೀಮಾ, ನೀವ್ ಹೇಳ್ತಾ ಇದ್ರಿ ತುರ್ತು ಪರಿಸ್ಥಿತಿಗಳು ಯಾವ ರೀತಿ ಬರುತ್ತೆ ಅಂತಂದ್ರೆ, ಅಚಾನಕ್ಕಾಗಿ ಬರುವಂತವ್ರನ್ನೇ ನಾವು ತುರ್ತು ಪರಿಸ್ಥಿತಿ ಅಂತ ಹೇಳಕ್ಕಾಗತ್ತೆ. ಈಗ ಒಂದು ಹಿರಿಯರು ಮನೆಯಲ್ಲಿರ್ತಾರೆ, ಅವರಿಗೆ ಕೆಲವೊಂದ್ ಬಾರಿ ಯಾರು ಅವ್ರನ್ನ ನೋಡ್ಕೊಳ್ಳೋದಕ್ ಆಗ್ತಾ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲೂ ಸಹ ಅವರಿಗೆ ಹಿರಿಯರು ಅಂತ ಮನೆಯಲ್ಲಿ ಇದ್ದಾಗ ಈಗ ಅಕ್ಕಪಕ್ಕದ ಮನೆಯವರೇ ಆಗಿರ್ಲಿ ಆ ರೀತಿ ಕರೆ ಬರ್ತಾ ಇದೆ.
0: ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು?
2: ಮೇಡಮ್, ನಾವು ಮಾಡಪ್ಪನಟ್ಟಿ ಅಂಗಡಿ ಮಹೇಶ್. ಮೇಡಮ್,
0: ಅಂಗಡಿ ಮಹೇಶ್ ಅವರಿಗೆ ವಿಷಯ ಗೊತ್ತಿದೆ ಈಗಾಗ್ಲೇ?
2: ಹಾ ಮೇಡಮ್, ಗೊತ್ತೆ. ತುರ್ತು ಪರಿಸ್ಥಿತಿ ಬಂದಾಗ ಅದನ್ನ ಉಪಯೋಗಿಸೋಣ ಅಂತ ರೀತಿ.
0: ನೀವು ಹೇಗೆ ಈ ನಂಬರ್ ಗಳನ್ನ ಹೇಗ್ ನೆನ್ಪಿಟ್ಕೊಂತೀರಾ, ಮೊಬೈಲ್ ಅಲ್ಲೇ ಹಾಕೊಂಡಿದ್ದೀರಾ?
2: ಮೇಡಮ್ ಇಲ್ಲ ಮೇಡಮ್, ಒಂದು ನಾನೊಂದು ಇದು ಬುಕ್ ಮಾಡ್ಕೊಂಡಿದ್ದೀನಿ ಸಣ್ಣದು.
0: ಡೈರಿ ಮಾಡ್ಕೊಂಡಿದ್ದೀರಾ?
2: ಡೈರಿ ಇದೆ ಮೇಡಮ್. ಆ ಡೈರಿ ಒಳಗೆ ನಂಬರ್ಗಳು ಸ್ಥಿರ, ಎಲ್ಲಾ ನಂಬರ್ಗಳಲ್ಲ, ಎಮರ್ಜೆನ್ಸಿ ಯಾವಾಗ ಬೇಕು ಆ ನಂಬರ್ಗಳು ಮಾತ್ರ ಹಾಕ್ಬೇಕು. ಆಮೇಲೆ ಈ ಪೈರಿಂದ ಏನಾದ್ರು ಅನಾಹುತ ಯಾವ್ದಾನ ಬೆಂಕಿ ಬೆಂಕಿ ಇದಾದಾಗ ಅಂತ ಅಂತ ನಂಬರ್ಗಳು, ಆಮೇಲೆ ಯಾರನ ಹುಷಾರಿಲ್ದಾಗ ಆಂಬುಲೆನ್ಸ್ ಆ ನಂಬರ್ಗಳು ಅವು ಸೇವ್ ಮಾಡಿ ಇಟ್ಕೊಂಡದ್ದು ಮೇಡಮ್.
1: ಹೌದು, ಯಾವಾಗ್ಲೂ ನಾವು ಮೊಬೈಲ್ ಅಲ್ಲೇ ಸೇವ್ ಮಾಡಿರೋದಕ್ಕಿಂತ ಒಂದು ಪುಸ್ತಕದಲ್ಲಿ ಬರೆದ್ರೆ ಅದು ನಮಗೂ ಉಪಯೋಗ ಆಗುತ್ತೆ, ಇನ್ನೊಬ್ರಿಗೂ ಮನೇಲಿ ಇರೋರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಅದು ಒಂದು ಉಪಯೋಗ ಸಿಗುತ್ತೆ.
0: ಅದನ್ನ ನಾವು ಇಟ್ಕೋಬೇಕಾಗತ್ತೆ, ಅವಾಗ ಯಾರಾದ್ರೂ ಕೇಳಿದಾಗ ತಕ್ಷಣಕ್ಕೆ ಹೇಳುವಂತದ್ದಾದ್ರೂ ಆಗುತ್ತೆ ಕೆಲಸ ಆಗುತ್ತೆ.
2: ಹೌದು ಮೇಡಮ್, ಒಂದೊಂದ್ ಟೈಮು ಮೊಬೈಲ್ ಗಳಾಗಾದ್ರೆ ನಮ್ ಯಾವಾಗ ಎಮರ್ಜೆನ್ಸಿ ಬೇಕಾದಾಗ ಸ್ವಿಚ್
1: ಆಫ್ ಆಗ್ಬೋದು. ಹೌದು ಹೌದು, ನಿಜನೇ.
2: ಹಂಗಾಗಿ ಒಂದು ಡೈರಿ, ಸಣ್ಣ ಡೈರಿ ಇದೆ ಮೇಡಮ್, ಅದ್ರಾಗ ಎಮರ್ಜೆನ್ಸಿ ನಂಬರ್ ಬರ್ಕೊಂಡು ಮನೆ ಲಾಸ್ಟ್ ಟೈಮ್ ಇಲ್ಲಿ ಒಬ್ರಿಗೆ ಇದಾಗಿತ್ತು, ಅವಾಗ ಒನ್ ಟೇಕ್ ಮಾಡಿ
0: ಆಂಬುಲೆನ್ಸ್ ಕರೆ ಮಾಡಿದಿರಾ? ಸಹಾಯ ದೊರಕ್ತಾ ನಿಮಗೆ?
2: ಹಾ ಮೇಡಮ್, ಬಂತು ಅಂದ್ರೆ ಟೈಮ್ ಬಂತು, ಗಾಡಿ ಬಂತು, ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು.
0: ಅಲ್ಲಿಗೆ ಸಹಾಯ ಆಯ್ತು ಅಂದ್ರೆ ತುರ್ತು ಸಂಖ್ಯೆನ ನೀವು ಬಳಸ್ಕೊಂಡ್ರಿ.
2: ಹೌದು ಮೇಡಮ್.
0: ಓಕೆ, ಅಂಗಡಿ ತಿಪ್ಪೇಶ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
2: ಮಹೇಶ್ ಮೇಡಮ್, ಅಂಗಡಿ ಮಹೇಶ್ ಮಾಡಿ.
0: ಓ ಕ್ಷಮಿಸಿ, ಅಂಗಡಿ ಮಹೇಶ್ ಅವರೇ ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಇನ್ನು ಈ ಒಂದು ಸಂಖ್ಯೆಗಳನ್ನ ಈಗಂತೂ ಮೊಬೈಲ್ ಬಂದಿರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿದೆ ಸಹಾಯವಾಣಿ ಸಂಖ್ಯೆಗಳು. ಸಾಮಾನ್ಯವಾಗಿ ಯಾವ ನಂಬರ್ ಗೊತ್ತಿಲ್ಲ ಅಂದ್ರೂ 1100 1008 ಈ ಒಂದು ಸಂಖ್ಯೆಗಳನ್ನ ಖಂಡಿತವಾಗ್ಲು ಎಲ್ಲರೂ ತಿಳ್ಕೊಂಡಿರ್ತಾರೆ. ಅದ್ರ ಜೊತೆಗೆ ನಾವು ಈ ಒಂದು ಜಾಗೃತಿ ಮೂಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಏನಂದ್ರೆ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಹೆಚ್ಚಾಗಿ ಓಡಾಡೋ ಪ್ರದೇಶಗಳಲ್ಲಿ ಈ ನಂಬರ್ಗಳನ್ನ ಪೋಸ್ಟರ್ ಮುಖಾಂತರನೋ ಅಥವಾ ಗೋಡೆ ಬರಹದ ಮುಖಾಂತರ ಬರೆಸೋದ್ರಿಂದ ಇದನ್ನ ನೋಡ್ಕೊಳ್ಳೋದ್ರಿಂದನೂ ಕೂಡ ಕೆಲವರಿಗೆ
1: ಸರ್ಕಾರನು ಸಹ ಆ ರೀತಿ, ಈಗ ನಮ್ಮ ಕೇಳುಗರು ಹೇಳಿದ್ರು ರೈಲ್ವೆಯಲ್ಲಿ ಅಲ್ಲೂ ಸಹ ಅದ್ ಒಂದು ಪೋಸ್ಟರ್ ಅನ್ನ ಅಂಟಿಸಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಒಂದು ಸರ್ಕಾರದಲ್ಲಿ ಮಾಡುವಂತ ಕೆಲಸ ಆಯ್ತು ಅಂತಂದ್ರೆ, ಈಗ ಮತ್ತೊಬ್ರು ಕೇಳುಗರು ಹೇಳಿದ್ರು ಏನದು ಆ ವಿಡಿಯೋ ಅಂತ ಒಂದೇನೋ ಒಂದು ಕಾರ್ಯ ಇದೆ, ಅದನ್ನ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಅಲ್ಲಿ ಇರೋರು ಸಹ ಅದನ್ನ ಮಾಡ್ತಾ ಇದಾರೆ. ಎಷ್ಟೋ ಸಾಕಷ್ಟು ಎನ್ಜಿಒಸ್ ಸಹ ಈ ಒಂದು ಮಾಡ್ತಾ ಇದಾರೆ.
0: ಅಂದ್ರೆ ಕೆಲವರು ಪ್ರತಿಯೊಂದು ನೀವ್ ಹೇಳ್ದಂಗೆ ಪ್ರೈವೇಟ್ ಇನ್ ಕೆಲವು ನಂಬರ್ಗಳು ಗೊತ್ತಾಗೋದಿಲ್ಲ, ಅವ್ರ ಮೊಬೈಲ್ ನಂಬರ್ ಅದನ್ನ ಅವ್ರು ಹೇಳ್ದಂಗೆನೆ ಸಾರ್ವಜನಿಕರು ಓಡಾಡುವಂತಹ ಸ್ಥಳಗಳಲ್ಲಿ
1: ಯಾವ್ದೋ ಒಂದು ರೀತಿಯಲ್ಲಿ ಯಾರಿಗೋ ಒಬ್ರಿಗೆ ಸಹಾಯ ಆದ್ರೂ ಎಷ್ಟೋ ಜನಕ್ಕೆ ಪೋಸ್ಟರ್ ಇತ್ತು, 10 ಪೋಸ್ಟರ್ ಇತ್ತು ಅಂತಂದ್ರೆ ಒಬ್ರಿಗೆ ಸಹಾಯ ಆದ್ರೂ ಅದು ಸಾರ್ಥಕ ಅಂತಾನೆ ಅನ್ಕೋಬಹುದು.
0: ಈಗ ಒಬ್ರಿಗೆ ಸಹಾಯ ಆಗಿದೆ ಅಂತಂದ್ರೆ ಆ ಒಬ್ಬರಿಂದ 10

ಓಕೆ ಸ್ನೇಹಿತರೆ, ಇನ್ನು ಈ ಸಹಾಯವಾಣಿ ಇರ್ಬೋದು, ಈ ತುರ್ತು ಸಂಖ್ಯೆಗಳನ್ನ ನಾವು ತಿಳಿದುಕೊಳ್ಬೇಕು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಖಂಡಿತವಾಗ್ಲು ಅಂದ್ರೆ ಯಾವ ಸಮಯಕ್ಕೆ ನಾವು ಕರೆ ಮಾಡಬೇಕು, ಈ ನಮಗೆ

0: ಜನಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಂದ್ರೆ ನಾವು ಜಾಗೃತಿ ಮೂಡುವಂತಹ ಕೆಲಸಗಳನ್ನ ಕೂಡ ಆಯಾ ಇಲಾಖೆಯವರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಆಸ್ಪತ್ರೆಗಳಿಗೆ ಹೋದಾಗ ಇರ್ಬೋದು, ಅಲ್ಲೆಲ್ಲ ಬೋರ್ಡ್ ಅಲ್ಲಿ ಹಾಕಿರ್ತಾರೆ ಸಹಾಯವಾಣಿ ಸಂಖ್ಯೆಗಳನ್ನ. ಓಕೆ, ಕಾರ್ಯಕ್ರಮದ ಕೊನೆ ಕರೆ ಅನ್ಸುತ್ತೆ, ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್. ಇಬ್ರು ಪ್ರತಿಭಾ ರಾವ್ ಅಂತ ಚೋರ್ನಗಂದ ಮೇಡಮ್.
0: ನಮಸ್ತೆ ಸರ್.
2: ನಮಸ್ತೆ, ಹೇಳಿ.
1: ನಮ್ಗೆ ಗಂಟೆನ ಕೇಳ್ತಿದ್ದೆ ಮೇಡಮ್. ಇದೆ ನೀವ್ ಹೇಳಿರ್ತಕ್ಕಂಥ ಅಂಶಗಳ ಜೊತೆ, ನಮ್ಗೆ ಕೇಳದ ಅಂಶಗಳ ಜೊತೆ ಒಂದು ನಮ್ದು ಒಂದು ಮನವಿ ಅಂದ್ರೆ,
0: ಹೇಳಿ.
1: ನಾವು ಹೊರಗಡೆ ಹೋಗುವಾಗ ನಮ್ಮ ಮನೆ ಸಂಖ್ಯೆನ, ಮನೆ ದೂರವಾಣಿ ಸಂಖ್ಯೆನ ಅವ್ರ ಹೆಸರಿಗೆ ಹಾಕಿರ್ತೇವೆ, ಅಥವಾ ಹೆಂಡತಿ ಹೆಸರಿದ್ದಾಗ ಹೆಂಡತಿ ಹೆಸರು ಹಾಕಿರ್ತೇವೆ, ಗಂಡನ ಹೆಸರಿದ್ದ ಗಂಡನ ಹೆಸರು ಹಾಕೊಂಡಿರ್ತೀವಿ. ಅದರ ಬದಲಾಗಿ ಹೋಮ್ ಅಂತ ಹಾಕೊಂಡ್ಬಿಟ್ರೆ ಎಷ್ಟು ಒಳ್ಳೇದಲ್ವಾ? ಏನಾದ್ರೂ ಅನಾಹುತ ಆದಾಗ ಆ ಸಂಖ್ಯೆ ಬೇರೆಯವ್ರು ಹುಡುಕಾಡ್ಲಿಕ್ಕಿಂತ, ನಾವು ಸಿಂಗಲ್ ಆಗಿ ಹೋದಾಗ ಏನಾದ್ರೂ ಅನಾಹುತ ಆದಾಗ ಹುಡುಕಾಡೋದಕ್ಕಿಂತ ಹೋಮ್ ಅಂತ ಹಾಕ್ಬಿಟ್ರೆ ಅವ್ರ ನಮ್ಮ ಮನೆಯವ್ರಿಗಿದ್ದ ದೂರವಾಣಿ, ನಮ್ ಫೋನ್ ದೂರವಾಣಿ ಹಾಕ್ಸ್ಬಿಟ್ಟು ಅವರು ಬೇಗ ಬರ್ಲಿಕ್ಕೆ, ಆ ಸ್ಥಳಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಮನೆ
3: ಒಂದು ರೀತಿಯಲ್ಲಿ. ಹೌದು, ಇವಾಗ ಯಾವ್ದೇ ರೀತಿ ಮೊಬೈಲ್ ಇಂದ ಏನಾದ್ರು ಅದೇ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಸಹ ಆ ಒಂದು ನಂಬರ್ಗೆ ಕರೆ ಮಾಡೋದರ ಮೂಲಕ ಬೇಗ ಮನೆಯವ್ರಿಗೂ ಸಹ ವಿಷಯ ತಲುಪಿಸಿದಂಗ ಆಗುತ್ತೆ.
0: ಅಂದ್ರೆ ಅವ್ರ ಮೊಬೈಲ್ ತಗೊಂಡಾಗ ಆ ನಂಬರ್ ಅವರಿಗೆ ಸಿಗ್ಲಿಲ್ಲ ಅಂದಾಗ ಅಟ್ ಲೀಸ್ಟ್ ಈಗ ನಮ್ಮ ಮಗನೋ ಮಗಳೋ ಆ ರೀತಿ ಒಂದು ನಾವು ಬ್ರಾಕೆಟ್ ಅಲ್ಲಿ ಹಾಕೊಳ್ಳೋದ್ರಿಂದ ಕೂಡ ಅವ್ರಿಗೆ ಗೊತ್ತಾಗುತ್ತಲ್ವಾ ಯಾರಿಗಾದ್ರೂ ನನ್ನ ಮಗಳ ನಂಬರ್ ಇದೆ.
1: ನೀವು
3: ಅದೇ ರೀತಿ ಸೇವ್ ಮಾಡ್ಕೊಂಡಿದ್ದೀರಾ?
0: ಕಾರ್ಯಕ್ರಮದ ಕೊನೆಯ ಕರೆ ಆಗಿತ್ತು ನಿಮ್ದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಚೈತ್ರ, ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬಾ ಜನ ಕೇಳುಗರು ಕರೆ ಮಾಡಿ ನಾವು ಹೇಳಿರೋದಕ್ಕಿಂತ ಹೆಚ್ಚಿನದಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ, ಒಳ್ಳೊಳ್ಳೆ ಹೆಲ್ಪ್ ಲೈನ್ ನಂಬರ್ಸ್ ಗಳನ್ನ ಕೂಡ ನೀಡಿದ್ರು. ಕರೆ ಮಾಡಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಾರ್ವಜನಿಕ ಜಾಗೃತಿ ವಿಷಯಾಧಾರಿತ ಕೇಳುಗರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಪ್ರಶಾಂತ್ ಮತ್ತು ಸೈಯದ್ ನಜೀವುಲ್ಲಾ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭಾಗವಹಿಸಿದವರು ನಾನು ಸೀಮಾ ಎಂ.
3: ನಾನು ಚೈತ್ರ ಕೆ ವಿಜಯ್.
0: ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದಿನ ಕಾರ್ಯಕ್ರಮಗಳೆಲ್ಲದೂ ನಾನು ಚೈತ್ರ ಕೆ ವಿಜಯ್. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳ ಕಾರ್ಯಕ್ರಮವನ್ನ. ಇನ್ನು ಮುಂದಿನ ಗೀತೆಯನ್ನ ಕೇಳೋಣ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳನ್ನ. ಇನ್ನು ಮುಂದಿನ ಗೀತೆಯನ್ನ ಕೇಳೋಣ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಮತ್ತೊಂದು ಜನಪದ ಗೀತೆ ತಿಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗರಗ್ರಿಂದ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನೀವು ಕೇಳ್ತಾ ಇದ್ದೀರಿ ಜನಪದ ಗೀತೆಗಳ ಕಾರ್ಯಕ್ರಮವನ್ನ. ಇನ್ನು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಚಿಂತನ್ ವಿಕಾಸ್ ಹಾಗೂ ಸಂಗಡರಿಂದ ಈ ಒಂದು ಜನಪದ ಗೀತೆಯನ್ನ.
3: ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖನೆ ಗರ್ಭ ಶ್ರೀಗಣನಾಥ ಹಿರಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆ

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಚಂದ್ರಣ್ಣ ಎನ್ನುವ ಸುಮಾರು 68 ವರ್ಷದ ವ್ಯಕ್ತಿ ಕೋನಸಾಗರ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ದಿನಾಂಕ 2/10/2025 ಕಾಣೆಯಾಗಿರುತ್ತಾರೆ. ಚಹರೆ ಈಗಿದೆ. ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಚಂದ್ರಣ್ಣ ಎಂಬ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಜಯಲಕ್ಷ್ಮಿ ಎಂಬ 28 ವರ್ಷದ ಯುವತಿ ದಿನಾಂಕ 24/3/2026 ದೊಡ್ಡ ಕರ್ಪೂರದ ಕಟ್ಟೆ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಈಗಿದೆ. ಕೋಲು ಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಜಯಲಕ್ಷ್ಮಿ ಎಂಬ ಯುವತಿಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನಿಂಗಮ್ಮ ಎನ್ನುವ 26 ವರ್ಷದ ಯುವತಿ ದಿನಾಂಕ 21/1/2026 ಕಾಣೆಯಾಗಿರುತ್ತಾರೆ. ಚಹರೆ ಈಗಿದೆ. ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5 ಅಡಿ ಎತ್ತರವಿರುತ್ತು ಕಾಣೆಯಾಗುವಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನ ಬಲ್ಲವರಾಗಿದ್ದು ನಿಂಗಮ್ಮ ಎಂಬ ಯುವತಿಯ ಬಗ್ಗೆ ಸುಳಿವು ಸಿಕ್ಕಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ ಸರಿಯಾಗಿ 11:30:20. ಇದೀಗ ಮಾಹಿತಿ ಕಣಜ. ಎಂದಿನಂತೆ ಮಾಹಿತಿ ಕಣಜದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಇಂದಿನ ವಿಷಯ ಸಾಹಿತ್ಯ ಪರಿಚಯ. ಇಂದಿನ ಮಾಹಿತಿ ಕಣಜದಲ್ಲಿ ನಮ್ಮ ಸಾಹಿತಿಗಳು ಯಾರು ಅಂತ ನೋಡೋದಾದ್ರೆ ಬಸವಪ್ಪ ಶಾಸ್ತ್ರಿ. ಹೌದು, ಇಂದಿನ ಮಾಹಿತಿ ಕಣಜದಲ್ಲಿ ಸಾಹಿತ್ಯ ಪರಿಚಯದಲ್ಲಿ ಬಸವಪ್ಪ ಶಾಸ್ತ್ರಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗೋಣ. ನಮ್ಮ ಕನ್ನಡ ಸಾಹಿತ್ಯದ ನವೋದಯ ಕಾಲದ ಪ್ರಮುಖ ವಿದ್ವಾಂಸರು ಮತ್ತು ಅಭಿನಯ ಕಾಳಿದಾಸ ಎಂದು ಖ್ಯಾತರಾದ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಇಂದಿನ ವಿಷಯವಿದೆ. ಇವರು 1843 May 2 ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ನಾರಸಂದ್ರದಲ್ಲಿ ಜನಿಸ್ತಾರೆ. ಇವರು ಮೈಸೂರು ಒಡೆಯರ ಆಸ್ಥಾನದಲ್ಲಿದ್ದ ಕಾಳಿದಾಸನ ಅಭಿನಯ ಶಾಕುಂತಲ ಎಂಬ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ. ಹಾಗೆ ಇಡೀ ದೇಶದಲ್ಲೇ ಪ್ರತಿಷ್ಠಿತ ರಾಜಮನೆತನವಾದ ಮೈಸೂರು ರಾಜಮನೆತನಕ್ಕೆ ಇವರ ಕುಲದೇವತೆ ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸುವ ರಾಜಗೀತೆಯನ್ನ ರಚಿಸಿಕೊಟ್ಟಿದ್ದಾರೆ. ಇದು ಯದುವಂಶದ ನಾಡಗೀತೆಯಾಗಿದೆ. ಬಸವಪ್ಪ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ಮೆಚ್ಚಿದ ಮಹಾರಾಜರು ಅವರಿಗೆ ಅಭಿನಯ ಕಾಳಿದಾಸ ಎಂಬ ಬಿರುದನ್ನ ನೀಡಿ ಸನ್ಮಾನಿಸಿದ್ದಾರೆ. ಕೇಳುಗರೆ, ಮಾಹಿತಿಯನ್ನ ಮುಂದುವರೆಸ್ತೇನೆ ಈ ಒಂದು ಗೀತೆಯ ನಂತರ. ಕರುಳಿನ ಕರೆ ಈ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದರೆ ಪಿಬಿ ಶ್ರೀನಿವಾಸ್, ಸಾಹಿತ್ಯ ಆರ್ಎನ್ ಜೈಗೋಪಾಲ್.
1: ಮೈಸೂರು ದಸರಾ

ಕೆಲವರೇ ನೀವು ಕೇಳ್ತಾ ಇದ್ದೀರಿ ಮಾಹಿತಿ ಕಣಜದಲ್ಲಿ ಸಾಹಿತಿಗಳ ಪರಿಚಯದಲ್ಲಿ ಬಸವಪ್ಪ ಶಾಸ್ತ್ರಿ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ. ಇನ್ನು ಮಾಹಿತಿಯನ್ನ ಮುಂದುವರಿಸ್ತಾ, ನಮ್ಮ ಬಸವಪ್ಪ ಶಾಸ್ತ್ರಿಯವರು ನಾರಸಂದ್ರ ರುದ್ರಾಕ್ಷಿ ಮಠದ ಮುರುಡು ಬಸವ ಸ್ವಾಮಿಗಳ ಮೊಮ್ಮಗ, ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಸಮ್ಮುಖ ಪುರೋಹಿತರಾದ ಮಹಾದೇವ ಶಾಸ್ತ್ರಿ ಮತ್ತು ಬಸಮ್ಮ ಇವರ ಏಕಮಾತ್ರ ಪುತ್ರರಾಗಿರುತ್ತಾರೆ. ಬಸವಪ್ಪ ಶಾಸ್ತ್ರಿಗಳು ಚಿಕ್ಕವರಿದ್ದಾಗಲೇ ಅನಿರೀಕ್ಷಿತವಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಇವರ ಮೇಲೆ ಅರಮನೆಯ ರಾಜಕವಿಗಳಾದ ಅಳಿಯ ಲಿಂಗರಾಜರ ಕೃಪಾದೃಷ್ಟಿ ಬೀಳುತ್ತೆ. ಇನ್ನು ಬಸವಪ್ಪ ಶಾಸ್ತ್ರಿಗಳ ವಿದ್ಯಾಗುರು ಆಸ್ಥಾನ ಪಂಡಿತರಾಗಿದ್ದ ಗರಳಪುರಿ ಶಾಸ್ತ್ರಿಗಳಿಂದಲೂ ಸಹ ಹಳೆಗನ್ನಡ, ಸಂಸ್ಕೃತ, ಸಾಹಿತ್ಯ, ಸಂಗೀತ ಮತ್ತು ವೇದಾಂತ ದರ್ಶನದಲ್ಲೂ ಅಪಾರ ಪಾಂಡಿತ್ಯವನ್ನು ಗಳಿಸ್ಕೊಳ್ತಾರೆ. ಬಸವಪ್ಪ ಶಾಸ್ತ್ರಿಗಳು 18ನೇ ವಯಸ್ಸಿನಲ್ಲಿ ಇರುವಾಗಲೇ ಕೃಷ್ಣರಾಜಾಭ್ಯುದಯ ಎಂಬ ಕಾವ್ಯವನ್ನು ರಚಿಸಿ ಪ್ರಖ್ಯಾತರಾದಂಥವರು. ಇದು ಚಂಪೂ ರಚನೆಯಲ್ಲಿದೆ. ಸಂಗೀತದಲ್ಲೂ ಸಹ ಉತ್ತಮ ಜ್ಞಾನವನ್ನು ಗಳಿಸಿಕೊಂಡು ಇವರು ಕಾಳಿದಾಸನ ಪ್ರತಿಭೆಗೆ ಕುಂದಿಲ್ಲದಂತೆ ಸಂಸ್ಕೃತದ ಮೂಲದ ಶಾಕುಂತಲಾ ನಾಟಕವನ್ನು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಕನ್ನಡ ಭಾಷೆಗೆ ಭಾಷಾಂತರಿಸಿದ್ದಾರೆ. ಇನ್ನು ಮಾಹಿತಿಯನ್ನು ಮುಂದುವರಿಸ್ತೇನೆ ಮತ್ತೊಂದು ಗೀತೆಯ ನಂತರ.

ಕೇಳಿದರೆ ನೀವು ಕೇಳ್ತಾ ಇದ್ದೀರಿ ಮಾಹಿತಿ ಕಣಜದಲ್ಲಿ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ. ಇನ್ನು ಮಾಹಿತಿಯನ್ನ ಮುಂದುವರಿಸ್ತಾ, ಬಸವಪ್ಪ ಶಾಸ್ತ್ರಿಗಳು ನಮ್ಮ ಒಡೆಯರಾದ ಬಾಲಕರಾಗಿದ್ದಾಗ ಚಾಮರಾಜ ಒಡೆಯರಿಗೆ ವಿದ್ಯಾಗುರುಗಳಾಗಿದ್ರು. ಆನಂತರ ಮೈಸೂರು ಅರಮನೆಯ ರಾಜಗುರುಗಳಾಗಿ, ಆಸ್ಥಾನ ವಿದ್ವಾಂಸರಾಗಿ ಹಾಗೂ ರಾಜ ಪುರೋಹಿತರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. 1882ರಲ್ಲಿ ಸ್ಥಾಪಿತವಾದ ಶ್ರೀ ರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಎಂಬ ಕಂಪನಿಗೆ ಹಲವು ನಾಟಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಕನ್ನಡ ರಂಗಭೂಮಿಗೂ ಅಮೂಲ್ಯ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ. ಕನ್ನಡದಲ್ಲಿ ಅಭಿನಯ ನಾಟಕಗಳೇ ಇಲ್ಲದಿದ್ದಾಗ ಶಾಸ್ತ್ರಿಗಳ ರತ್ನಾವಳಿ, ಉತ್ತರ ರಾಮಚರಿತ, ಚಂಡ ಕೌಶಿಕ ಹಲವು ನಾಟಕಗಳು ಪ್ರದರ್ಶನಗೊಂಡು ಕನ್ನಡ ಜನತೆಗೆ ಅಚ್ಚುಮೆಚ್ಚಿನ ಬರಹಗಾರರೂ ಆಗಿದ್ದಾರೆ. ಕೇವಲ ಸಂಸ್ಕೃತ ನಾಟಕಗಳಲ್ಲದೆ ಇಂಗ್ಲಿಷ್ನಿಂದ ಶೇಕ್ಸ್ಪಿಯರ್ ಅವರ ಒತೇಲೋ ನಾಟಕವನ್ನು ಶೂರಸೇನಾ ಚರಿತ್ರೆ ಎಂಬ ಹೆಸರಿನಲ್ಲಿ ಭಾಷಾಂತರಿಸಿ ಇದರ ಕೀರ್ತಿಗೂ ಸಹ ಪಾತ್ರರಾಗಿದ್ದಾರೆ.

ತಾಯಿಯ ಮಡಿಲು ಈ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯನ್ನ ಹಾಡಿದವರು ಪಿ ಸುಶೀಲ, ಸಾಹಿತ್ಯ ನೀಡಿದವರು ಚಿ ಉದಯಶಂಕರ್, ಸಂಗೀತ ಸತ್ಯಂ ಅವರದಾಗಿತ್ತು. ಇನ್ನು ಬಸವಪ್ಪ ಶಾಸ್ತ್ರಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇನ್ನು ಮಾಹಿತಿಯಾದ ಕೊನೆಯದಾಗಿ ನೋಡೋದಾದ್ರೆ, ನಮ್ಮ ಬಸವಪ್ಪ ಶಾಸ್ತ್ರಿಗಳು ಸರಸ ಕವಿತೆಗಳನ್ನ ರಚಿಸಿ ಸ್ವಂತ ಕೃತಿಗಳಿಂದ ತಮ್ಮ ಅನುವಾದಗಳಿಂದ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಭಂಡಾರವನ್ನ ಶ್ರೀಮಂತಗೊಳಿಸಿದ್ದಾರೆ. ಶಾಸ್ತ್ರಿಗಳು ಕನ್ನಡವನ್ನ ಉದ್ಧರಿಸಿದ ಪುಣ್ಯ ಪುರುಷರಲ್ಲಿ ಸಹ ಒಬ್ಬರಾಗಿದ್ದಾರೆ. ಇನ್ನು ನಮ್ಮ ಬಸವಪ್ಪ ಶಾಸ್ತ್ರಿಗಳು ಅಲ್ಪಾಯುಷಿಯಾಗಿದ್ದು 1891 ಇಸವಿಯಲ್ಲಿ ತಮ್ಮ 48ನೇ ವಯಸ್ಸಿನಲ್ಲಿ, ಅಂದರೆ 1891 ಫೆಬ್ರವರಿಯಲ್ಲಿ ಅಪಘಾತಕ್ಕೆ ತುತ್ತಾಗಿ ತಮ್ಮ ಕೊನೆಯುಸಿರೆಳಿತಾರೆ. ಈ ಮಹಾನ್ ಚೇತನಕ್ಕೆ ನಮ್ಮ ನಮನ ಎಂದಿಗೂ ಸಲ್ಲಬೇಕಾಗಿದೆ.

ಯದುವಂಶದ ನಾಡಗೀತೆ ರಚಿಸಿದ ಅಭಿನಯ ಕಾಳಿದಾಸ ನಮ್ಮ ಬಸವಪ್ಪ ಶಾಸ್ತ್ರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳಿದ್ರಿ. ಕೇಳಿದರೆ ಇನ್ನು ಮಾಹಿತಿಯನ್ನ ಕೇಳ್ತಾ ನಮ್ಮ ಶ್ರೋತೃಗಳು ಸಂದೇಶವನ್ನ ಕಳಿಸಿದರೆ ಯಾರೆಲ್ಲ ಸಂದೇಶವನ್ನ ಕಳಿಸಿದರೆ ನೋಡ್ತಾ ಹೋಗೋಣ.

ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಆತ್ಮೀಯ ನಿರೂಪಕರಿಗೆ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಭಕ್ತಿ ಪ್ರಧಾನ ಜನಪದ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬಂದವು. ಮಾಹಿತಿ ಕಣಜದಲ್ಲಿ ಬಸವಪ್ಪ ಶಾಸ್ತ್ರಿಯವರ ಕುರಿತಾದ ಆಸಕ್ತಿಕರ ವಿಷಯಗಳು ಮತ್ತು ಕಾರ್ಯಕ್ರಮಕ್ಕೆ ಪೂರಕವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮತ್ತೊಂದು ಸಂದೇಶ ಬಂದಿದೆ. ರತ್ನಮ್ಮ ಗುಂಡ್ಲೂರು ಅವರು ಕಳಿಸಿದರೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಸಂದೇಶ ಬಂದಿದೆ. ಉಮಾದೇವಿ ಅವರು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ಜಾನಪದ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಾಹಿತಿ ಕಣಜದಲ್ಲಿ ಬಸವಪ್ಪ ಶಾಸ್ತ್ರಿ ಅವರ ಬಗ್ಗೆ ತುಂಬಾ ಚೆನ್ನಾಗಿ ವಿಚಾರ ತಿಳಿಸಿಕೊಟ್ರಿ. ಚಿತ್ರಗಳ

ಹಾಡುಗಳು ಸೂಪರ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಮತ್ತೊಂದು ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಬಸವಪ್ಪ ಶಾಸ್ತ್ರಿಯವರ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿಯ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳನ್ನ ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಸಂದೇಶ. ತುಂಬಾ ಸೊಗಸಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬಾಲರಾಜ್, ಭವ್ಯ, ದರ್ಶಿನಿ, ಮೋಹಿತ್, ಪಾಲಮ್ಮ, ಬೆಳವಿನ ಮರದ ಹಟ್ಟಿ ಅವರು ಸಂದೇಶವನ್ನು ಕಳಿಸಿ ತಿಳಿಸಿದ್ದಾರೆ. ಓಕೆ, ಮಾಹಿತಿಯನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದಂತಹ ಶ್ರೋತೃಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಭಜರಂಗಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್, ಸಾಹಿತ್ಯ ನೀಡಿದ್ದಾರೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ ಅವರದು.

ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 12 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ಐಸಿಎನ್ 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್. ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ

0: ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರದ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯಾ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯಾ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಾಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ.

0: ಮತ್ತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
0: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತೆ ಹಾಕಿ ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಬಹಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲ ಅದೃಷ್ಟವಂತಿ ಬಿಡು ಹಂಗಾದ್ರ.
0: ಏ ಯಾಕಣ್ಣ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡ ನಾಯಕ ಬೇರೆ, ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಾಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
0: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮಿ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ, ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗ್ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗ್ ಪಡೆಯೋದು ವಾಡಿ ಪುಣ್ಯ ಅನೋ, ಇಂತವ ಆಕಿ ಸೊಸಿಯಾಗ್ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
0: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
2: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗಲಿಟ್ಟು ಒಳಗೆ ಬಾ ಮಗಳೇ, ಇನ್ನು ಮುಂದೆ ಈ ವಾಡೆನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ 4-6 ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
7: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶ್ವೆಯವರ ಸಂದೇಶ ಬಂದಿದೆ. ಪೇಶ್ವೆಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇ, ಇನ್ನು ತಡ ಮಾಡುವಂತಿಲ್ಲ. ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
4: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
6: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
4: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರವರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರವರನ್ನು ಮಾಳವದ

0: ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನು ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
1: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್. 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
2: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ದೇಶಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
0: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
3: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
4: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯಾ ತಂದೆ?
5: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
4: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
6: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
5: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
4: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
5: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
4: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
5: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
0: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುಗಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ, ಬನ್ನಿ.
4: ಮಗಳೇ ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್, ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
5: ಅಪ್ಪಣೆ ಮಾವನವರೇ.
4: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
5: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
0: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
7: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
8: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ!

0: ಕಟ್ಟಿ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೆ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
1: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
0: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
1: ಅಪ್ಪಣೆ ಮಹಾರಾಣಿ.
0: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
1: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
0: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
1: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
0: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
1: ಅಪ್ಪಣೆ ಆಗಲಿ ಮಹಾರಾಣಿ.
0: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
0: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
1: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
0: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟತ್ಯಜಿಸಲು ನಿರ್ಧರಿಸಿದ್ದೇನೆ.
1: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
0: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ

0: ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
1: ಅಪ್ಪಣೆ ಮಹಾರಾಣಿ. ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
2: ಓ ಡಂಗುರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
3: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡಿಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
2: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
3: ಸರಿಯವ್ವ, ನಡಿ ನಡಿ ಹೋಗೋಣ.
1: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜ ಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೋರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದ್ರತಾ ಶ್ರೋತೃ ಬಳಗದ ಸದಸ್ಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕೆಲವು ಪ್ರಕಟಣೆಗಳು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುವರೆ, ಇಂದು ಸಂಜೆ 5:00 ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳ ಪಟ್ಟಿ ಈ ರೀತಿ ಇವೆ. ರಾಮಾಚಾರಿ ಚಿತ್ರದಿಂದ ಈ ಗೀತೆ

ಕೇಳುವರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448642273. ಈ ಸಂಖ್ಯೆಗೆ ಈ ಹಾಡುಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಂಜೆ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಿ ತಿಳಿಸಬಹುದು.

ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದವರು ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಳಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಂತರ 1:00 ಗಂಟೆಗೆ ಪ್ರಗತಿ ಪಥ ಕೇಳುವಿರಿ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ಇವತ್ತು ಮೇ 12 ತಾರೀಕು ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸುಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸುಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು. ಶೀಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12th May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿ ಇಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡ್ಕೊಂಡಿದ್ರು. ಒಂದು 16th ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗೌರ್ಮೆಂಟ್ ಇಂದ ಟೆಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೇರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರಾ ಏನ್

0: ಆಗಿದೆ, ಹೇಗೆ ಸೇವೆ ಬೇಕಾ ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದೇರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
1: ಅಂದ್ರೆ ಅವರ ಒಂದು
0: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
1: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ಅಂದ್ರೆ ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
0: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್. ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಅದ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದ. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ, ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
1: ಅಂದ್ರೆ ಕಲ್ಚರಲ್
0: ಇನ್ವಾಲ್ವ್ಮೆಂಟ್
1: ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ಬರ್ತೀರಿ ಅಂತ. ಈಗ ಸುಮಂಗಲ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992 ಕೆಎಂಸಿ ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13
1: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ತಾವು 13 ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು, ನಾನು ಅದನ್ನು ಮುಂದುವರಿಸಿದೆ.
1: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರಿಸಿ ನಾನು ಇಲ್ಲಿ STM ಹಾಸ್ಪಿಟಲ್ ಗೆ ಬಂದ್ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್.
2: ನರ್ಸಿಂಗ್
1: ಅದನ್ನು ಕೂಡ ತಾವು ಮುಗಿಸ್ಕೊಂಡಿದ್ದೀರಿ.
2: ಹೌದು.
1: ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ, ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ. ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬಾರದು ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳ ಅವರು, ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
0: ನಿಜ ಹೇಳ್ಬೇಕಂದ್ರೆ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSc ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರ್ಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನ ಮಾತ್ರ ಹೇಳ್ಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದೂ ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್ ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವು ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ.

0: ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
1: ಫಸ್ಟ್ ಆಫ್ ಆಲ್, ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಪ್ರಸೂತಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
1: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದ್ ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದ್ ಏನಂತ ಗೊತ್ತಿಲ್ಲ, ಅದೇ ವರಾನು ಏನೋ ಅದ್ ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡು ಬರ್. ಸೊ ಹಾಗೆ ಅವ್ರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್. ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನೂ ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ, ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್. ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಅಂಡ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
0: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ? ತಮ್ಮ ಅನುಭವದಲ್ಲಿ
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮ್ಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸುವುದೇ ಇಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡುದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೇವೆ.
0: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
0: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
1: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500 to 600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲು ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ. ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೆರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್, ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಗುಣ ಜೀವನ್ ಚಾಲೆಂಜ್.

0: ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ಟು ನಮ್ಮ ಹತ್ರನು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್, ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು ಆತರ ಇರುತ್ತೆ ಅಂತ ಒಂದು ಘಟನೆ.
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು.
2: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ವೃತ್ತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
0: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾನ್ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್, ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಸಿಸರಿಯನ್ ಆಗಿದೆ ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದು 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ, ಐ ವುಡ್ ಲೈಕ್ ಟು ಶೇರ್ ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್. ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನೋ ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂದ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನ್ ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ್ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಇಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನ ಈಗ್ಲೇ ನಾನ್ ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ವೂಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ನಾವೇನ್ ಮಾಡಿದ್ವಿ, ಅದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು IV ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಂಡು

0: ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತದೆ ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
0: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
0: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ, ಅದನ್ನ ನಾವು ಚೆಕ್ ಮಾಡ್ತಾರೆ. ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ, ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನೂ ವಿಲ್ ಗೆಟ್ ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ, ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ. ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
1: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
0: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೆ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೆ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗಾದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ ನಮಗೆಲ್ಲ ನಮ್ಮ ಟೈಮ್ ಇರ್ಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದೇರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದೇರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ, ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ್. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟ್ಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
1: ಆಯ್ತು ಸುಮಂಗಲ ಮಂಜುಳಾ ಅವರೇ.

0: ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ ಕೇಳೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
3: ಶಾಂತಕ ಏನ್ ಮಟ ಮಟ ಬಿಸಿಲಲ್ಲಿ ತಲೆ ಮೇಲೆ ಬರ ಕೈ ಹೊತ್ಕೊಂಡು ಕೂತ್ಕೊಬಿಟ್ಟಿದ್ಯಾ?
4: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
3: ನಿಂದು ಒಂಥರ ವಿಚಿತ್ರ ಸ್ವಭಾವ.
4: ಒಳ್ಳೇದಾಯ್ತು,
3: ಕೈ ಇರೋದ್ರಿಂದ ತಲೆ ಬದುಕೈತೆ,
4: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
3: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
4: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಾ ಇಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
3: ನೀನು ನೋಡ್ದಾನ ಅಷ್ಟೆಲ್ಲ ಬಡ್ಕತ್ತಿಂದ ಒಳ್ಳೆ ಡಾಕ್ಟರ್ ನೋಡಿ ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಲ್ಲ.
4: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
3: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
4: ಸರ್ಕಾರಿ ಆಸ್ಪತ್ರೆನೇ ಇನ್ನೇನು.
3: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ ಮೊದಲಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆಯ, ಅಯ್ಯೋ ಅದೇನು ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
4: ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡೋರು.
3: ಹೌದು, ಮಕ್ಕಳಿಗೆ ಬೇರೆ,
4: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡೋರು. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
3: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ, ಒಂದ ಯೋಜನೆ ತಂದ್ಬಿಟ್ರು.
4: ಏನು?
3: ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
4: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
3: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು.
4: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ,
3: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳು ಇರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ ನೀನು, ಏನು ಅಂತ ಅಂತಂದ್ರೆ ಏನಾದ್ರೂ ಒಂದು ತಲೆನೋವು ಅಂತ ಅಂದ್ರೆ ಕೈ ನೋವು ಅಂತ ಅಂದ್ರೆ ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು
4: ನಡಿ ನಮ್ಮಂತವ್ರೆಲ್ಲೋಗೋದ.
3: ಅಲ್ಲಲ್ಲ, ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ, ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ಟು.
4: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
3: ತೋರಿಸ್ಕೋಬರ್ಕೇಳ್ತೀಯ. ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು ಅದು

0: ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
1: ಸಂಸ್ಥೆ
0: ಅದು ಭಾರಿ ಚೆನ್ನಾಗಿರ್ತದೆ.
1: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
0: ನಿನ್ಗೆ ಕಲಿಯಕ್ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
1: ಕರೆಕ್ಟ್.
0: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ನೋಡಿ ಮಿನಿಸ್ಟರ್ಗಳು
1: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
0: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು ನೋಡು. ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಇಸ್ವಿವರೆಗೂ ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
1: ಎಲ್ಲೆಲ್ಲಿ ಮಾಡೋರು ಈಗ?
0: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
1: 23
0: ದೇಶದ ವಿವಿಧ ಭಾಗಗಳಲ್ಲಿ.
1: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
0: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು ಬರುವಾಗ ಬರ್ತದೆ.
1: ಈಗ ತಲ್ನೂಗ್ ಎಲ್ಲಿ ಹೋಗ್ಲಿ ನಾನು?
0: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗಿಬಿಟ್ಟು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲ ಇದ್ವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದೋ ಅವೆಲ್ಲ ಒದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
1: ಹೊಸ ಹೊಸ ಎಕ್ವಿಪ್ಮೆಂಟ್ ಬರುತ್ತೆ.
0: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಇತ್ತು. ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದ್ ನಾವು ದೇವಸ್ಥಾನಕ್ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲೆ ತಗೊಂಡ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ. ಆ ಮಟ್ಟಕ್ಕೆ ಮಾಡ್ಕೊಂಡವ್ರದ
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಹಳ್ಳಿಲಿರೋದು.
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನು ಮಾಡಿರೋಂಥದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು, ಆ ಥರದ್ದೆಲ್ಲ ಏನಿಲ್ಲ. ಕೈಗೆಟ್ಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ.
1: ಅಂದ್ರೆ ಬರೀ ಹೋಗ್ ಬರದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ, ನಿನ್ಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನೋಡು. ಮೊದ್ಲೆಲ್ಲವ ಒಂದು 30 ಹಾಸಿಗೆ 40-50 ಹಿಂಗಿರ್ತಾ ಇತ್ತು. ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದ್ಲು ಸರ್ಕಾರಿ ವಲಯದಲ್ಲೇ ತೋರಿಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಶಾಂತಕ, ಆಯ್ತಾ? ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದರ ಅಡಿನಲ್ಲಿ ಶಾಂತಕ.
1: ಅದು ಫ್ರೀ ಅಲ್ಲಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರಿಸ್ಕ್ ಇರ್ತದೆ ಅನ್ನೋದಿದ್ರೆ ಬೇರೆ ಏನೇನು ಇರಕ್ಲ ಶಾಂತಕ. ಸ್ವಲ್ಪ ನಮಗೆ ತಾಳ್ಮೆ ಇರ್ಬೇಕು, ಕಾಯ್ಬೇಕು, ತಾಳ್ಮೆ ಇರ್ಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೋ.
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋಬತ್ತಾರೆ ಗವರ್ಮೆಂಟ್ ಅಲ್ಲಿ ಇಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಶ್ನೆ ಬರುತ್ತೆ,
1: ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ
1: ಅಂತವೆಲ್ಲ ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ಲಿ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
0: ಈಗ ನೋಡು ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗ ಅಂತದ್ದ ಒಂದ ಔಷಧಿ ಮಾಡಿದೀನಿ ನಾನು, ಆಯ್ತಾ? ಈ ನಿಂಬೆ ಹುಲ್ಲು ಅಂತ
1: ನಮ್ಗೇನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡ ಈ ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡಿರೋ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಜ್ಯೂಸ್ ಮಾಡಿದೀನಿ, ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು
0: ಲೆಮನ್ ಗ್ರಾಸ್ ಅಂತ ನೋಡು, ಅದು ತಂದ್ಬಿಟ್ಟು
1: ಇಂಗ್ಲೀಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲಣ್ಣ, ಈಗ ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳ್ಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು. ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರಣ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು. ಎಲ್ಲರಿಗೂ ಸಮಾನ
1: ಸೌಲಭ್ಯ ಸಿಗ್ಬೇಕು
0: ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ. ನಾನ್ ಮಾಡಿರೋದು ಒಂದೇ, ಏನು ಲೆಮನ್ ಗ್ರಾಸ್ ಜ್ಯೂಸ್, ಅದ್ರವೇ ಸಾವಯವ ಬೆಲ್ಲ ತಂದು ಮಾಡಿದಂತವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷಲ್ಲಿ ಹೇಳ್ಬೇಕಲ್ಲ. ನೀನ್ ಪಿ ಎಚ್ ಡಿ ಮಾಡಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು.

0: ಅದ್ ಮಾಡಿದ್ದೇನೆ, ಅದು ಪಿಜ್ಜಲು ಇಟ್ಟಿದ್ದೆ. ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ
0: ನೋಡನ್ ಬೇಕಾರೆ ನಾಳೆ
1: ಬಿಡಪ್ಪ.
0: ಕೊಟ್ಟೆ ಬಿಡು
1: ನಡಿ. ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತ ಎಫ್ ತಳವಾರ್ ಹಾಗೂ ಅರ್ಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ.

0: ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲ್ಗುಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಶರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರಾ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ

0: ಸಮಸ್ಯೆಗಳು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಸ್ವಾಗತವನ್ನ ಹೇಳ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಗುರುರಾಜ್ ಕರ್ಜಗಿ ಅವರ ಪ್ರಸ್ತುತಿಯಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. ಕೇಳುವರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇಂದಿನ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಇಂದು ವಿಶ್ವ ದಾದಿಯರ ದಿನಾಚರಣೆ. ಹೌದು, ಇಂದು ವಿಶ್ವ ದಾದಿಯರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೆ ಇದೆ. ಪ್ರಶ್ನೆ ಏನು ಅಂತಂದ್ರೆ, ಸೂಲಗಿತ್ತಿ ನರಸಮ್ಮ ಎಂದೇ ಪ್ರಸಿದ್ಧಿಯಾಗಿರುವ ಇವರು ಯಾವ ಜಿಲ್ಲೆಗೆ ಸೇರಿದವರು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಸೂಲಗಿತ್ತಿ ನರಸಮ್ಮ ಅವರು ಯಾವ ಜಿಲ್ಲೆಗೆ ಸೇರಿದವರು? ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸುವುದರ ಮೂಲಕ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640723. ಇದೀಗ ಕೆಲವು ಪ್ರಕಟಣೆಗಳು.

0: ಹೇಮಂತ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆಯನ್ನ ಕೇಳಿದ್ರಿ. ಇದೀಗ ಕೆಲವು ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: श्री राम कथा मर्मज्ञ डॉक्टर कुमार विश्वास जी के साथ श्री राम चरित मानस की भाव रस संगीत यात्रा संपूर्ण श्री राम चरित मानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर.
0: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿ ಇವೆ. ಸಜನಿ ಚಿತ್ರದಿಂದ ಈ ಗೀತೆ

0: ಅಭಿಪ್ರಾಯ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273. ಈ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಸಂದೇಶ ಕಳಿಸಲು ಸಂಜೆಯ 4 ಗಂಟೆಯ ನಂತರ. ಇದೀಗ ಕೇಳಿ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಈ ಸಕ್ಕರೆ ಕಾಯಿಲೆ ಜಗತ್ತನ್ನು ತುಂಬಾ ಅಲ್ಲಾಡಿಸಿದಂಥದ್ದು. ನಮ್ಮ ಪ್ರಾಚೀನ ಹಿಂದೂ ಬರಹಗಳಲ್ಲಿ ಈ ಸಕ್ಕರೆ ಕಾಯಿಲೆ ಬಗ್ಗೆ ಇದೆ. ಮೂತ್ರದಲ್ಲಿ ಸಕ್ಕರೆ ಹೋಗೋದನ್ನ ಮಧುಮೇಹನ ಅಂತ ಕರೆದ್ರು. ಮೇಹನ ಅಂದ್ರೆ ಮೂತ್ರ, ನಂತರ ಅದ್ರ ಮಧುಮೇಹ ಅಂತ ಗುರುತಿಸಿದ್ರು. ಕ್ರಿಸ್ತಪೂರ್ವ 250ರಲ್ಲೇ ಗ್ರೀಕ್ ಅನ್ನ ಡಯಾಬಿಟಿಸ್ ಅಂತ ಕರೆದ್ರು. ಗ್ರೀಕ್ ಭಾಷೆಯಲ್ಲಿ ಡಯಾಬಿಟಿಸ್ ಅಂದ್ರೆ ಹೊರಗೆ ಎಳೆಯೋದು ಅಂತ ಅರ್ಥ. ದೇಹದಿಂದ ಸಕ್ಕರೆಯನ್ನು ಹೊರಗೆ ಎಳೆಯೋದ್ರಿಂದ ಈ ಹೆಸರು ಬಂತು ಅಂತ ಹೇಳ್ತಾರೆ. ಈ ಮೂತ್ರದಲ್ಲಿ ಸಕ್ಕರೆ ಅಂಶ ಗುರುತಿಸಿ ವ್ಯಕ್ತಿಗೆ ಮಧುಮೇಹ ರೋಗ ಇದೆ ಎಂದು ಗುರುತಿಸಬಹುದಾಗಿದ್ರು 19ನೇ ಶತಮಾನದ ಕೊನೆ ಭಾಗದವರೆಗೂ ಈ ರೋಗಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲಂತೆ. ಆಗಿನ ವೈದ್ಯರು ಈ ರೋಗ ತಡೆಯೋದಕ್ಕೆ ವಿವಿಧ ಪಥ್ಯಗಳನ್ನು ಹೇಳೋರು. ಕೆಲವು ಉಪವಾಸ ಹೇಳಿದ್ರೆ, ಕೆಲವರು ಗಾಂಜಾ ಸೇವನೆ ಮೇಲು ಅಂತ ಹೇಳಿದರು. ಕೆಲವರಂತೂ ದೇಹದಲ್ಲಿ ರಕ್ತ ಹೊರತೆಗೆದು ಸಕ್ಕರೆ ಅಂಶ ಕಡಿಮೆ ಮಾಡಬೇಕು ಅಂದರು. ಅತ್ಯಂತ ಒಂದು ಕುತೂಹಲಕಾರಿಯಾದ ಪ್ರಸಂಗದಿಂದ ಈ ಮಧುಮೇಹದ ನಿಜವಾದ ಕಾರಣ ಗೊತ್ತಾಯಿತು. 1889ರಲ್ಲಿ ಜರ್ಮನಿಯ ಸ್ಟ್ರಾಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಜೋಸೆಫ್ ವಾನ್ ಮೆರಿಂಗ್ ಅಂತ ಮತ್ತು ಆಸ್ಕರ್ ಮಿಕೋವಸ್ಕಿ ಅಂತ ಇಬ್ಬರು ವಿಜ್ಞಾನಿಗಳು ಪ್ರಾಣಿಗಳ ದೇಹದಲ್ಲಿ ಪಚನಕ್ರಿಯೆ ಹೇಗೆ ನಡೀತದೆ ಮತ್ತು ಯಾವ್ಯಾವ ಅಂಗಗಳ ಕಾರ್ಯ ಈ ಪ್ರಕ್ರಿಯೆಯಲ್ಲಿ ಹೇಗಿರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ರಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ಕೆಲವು ನಾಯಿಗಳನ್ನು ತೊಗೊಂಬಂದರು ಪ್ರಯೋಗಕ್ಕೋಸ್ಕರ. ಅವುಗಳ ಮೇಲೆ ಶಸ್ತ್ರಕ್ರಿಯೆ ಮಾಡಿ ಕೆಲವು ಅಂಗಗಳನ್ನು ಕತ್ತರಿಸಿ ಪ್ರಭಾವ ನೋಡ್ತಾ ಇದ್ರು. ಈ ಭಾಗ ತೆಗೆದ್ರೆ ಏನಾಗ್ತದೆ, ಈ ಭಾಗ ತೆಗೆದ್ರೆ ಏನಾಗ್ತದೆ ಅಂತ ನೋಡ್ತಾ ಇದ್ರು. ಹೀಗೆ ಮಾಡುವಾಗ ಒಂದು ವಾರ ಪ್ರಯೋಗಶಾಲೆಯಲ್ಲಿ ನೊಣಗಳು ಇರುವೆಗಳು ಹೆಚ್ಚಾಗ್ಬಿಡ್ತು. ಏನು ಕಲ್ಪನೆ ಇಲ್ಲದಷ್ಟು ನೊಣ ಬರೋಕ್ಕೆ ಶುರು ಆಯಿತು, ಇರುವೆಗಳು ಓಡಾಡೋಕೆ ಶುರು ಆಯಿತು. ಹಿಂದೆಂದೂ ಆಗಿರಲಿಲ್ಲ. ಹೀಗೆ ಕೆಲಸಗಾರ ಪಾಪ ಪ್ರಯೋಗಶಾಲೆಯನ್ನು ದಿನಕ್ಕೆ 4 ಸಲ ಸ್ವಚ್ಛ ಮಾಡಬೇಕು. ಇರುವೆ ನೊಣ ಹಾವಳಿ ಅವ್ರಿಗೂ ಆಶ್ಚರ್ಯ ಆಯಿತು. ಏನೇನು ಮಾಡಿದ್ರು ಹೊರತಾಗಿ ಈ ಕೀಟಗಳ ಸಮಸ್ಯೆ ಕಮ್ಮಿ ಆಗಲಿಲ್ಲ, ಹೆಚ್ಚಾಯಿತು. ಈ ಕೆಲಸಗಾರರು ಬೇಸತ್ತು ಏನು ಮಾಡಿದರು ಅಂದರೆ, ಈ ಪ್ರಯೋಗದ ನಾಯಿಗಳಿದ್ದಾವಲ್ಲ ಬೇರೆ ಬೇರೆ ಕಡೆ ಇಟ್ಟು ಗಮನಿಸಿದರು. ಆಗ ಗೊತ್ತಾಯ್ತು ಅವರಿಗೆ, ಒಂದು ಪಂಜರದ ನಾಯಿಯ ಮೂತ್ರಕ್ಕೆ ಈ ನೊಣಗಳು ಮತ್ತು ಇರುವೆಗಳು ಬರ್ತಾ ಇತ್ತಂತೆ. ಉಳಿದ ನಾಯಿಗಳ ಪಂಜರದಲ್ಲಿ ಸಮಸ್ಯೆ ಇರಲಿಲ್ಲ. ಕೆಲಸಗಾರರು ವಿಜ್ಞಾನಿಗಳಿಗೆ ಹೇಳಿದರು. ಅವರ ನಾಯಿ ದಾಖಲೆ ನೋಡಿದಾಗ ಹೇಳಿದ್ರಲ್ಲ, ಒಂದೊಂದು ಭಾಗ ತೆಗೆದು ಹಾಕ್ತಾ ಇದ್ರು ನಾಯಿದು ಅಂತ. ಈ ನಾಯಿದು ಪ್ಯಾನ್ಕ್ರಿಯಾಸ್ ತೆಗೆದು ಹಾಕಿದ್ರು, ಮೇಧೋಜೀರಕ ಗ್ರಂಥಿ.

0: ಆಕಾಶವಾಣಿ ಕರುಣ ಮೂತ್ರದಲ್ಲಿ ಸಕ್ಕರೆ ಹೋಗೋದನ್ನ ಮಧುಮೇಹನ ಅಂತ ಕರೆದ್ರು. ಮೇಹನ ಅಂದ್ರೆ ಮೂತ್ರ. ನಂತರ ಅದ್ರ ಮಧುಮೇಹ ಅಂತ ಗುರುತಿಸಿದ್ರು. ಕ್ರಿಸ್ತಪೂರ್ವ 250 ಗ್ರೀಕ್ ಅನ್ನೋದು ಡಯಾಬಿಟಿಸ್ ಅಂತ ಕರೆದ್ರು. ಗ್ರೀಕ್ ಭಾಷೆಯಲ್ಲಿ ಡಯಾಬಿಟಿಸ್ ಅಂದ್ರೆ ಹೊರಗೆ ಎಳೆಯೋದು ಅಂತ ಅರ್ಥ. ದೇಹದಿಂದ ಸಕ್ಕರೆಯನ್ನು ಹೊರಗೆ ಎಳೆಯೋದ್ರಿಂದ ಈ ಹೆಸರು ಬಂತು ಅಂತ ಹೇಳ್ತಾರೆ. ಈ ಮೂತ್ರದಲ್ಲಿ ಸಕ್ಕರೆ ಅಂಶ ಗುರುತಿಸಿ ವ್ಯಕ್ತಿಗೆ ಮಧುಮೇಹ ರೋಗ ಇದೆ ಎಂದು ಗುರುತಿಸಬಹುದಾಗಿದ್ರು 19th ಕೊನೆಯ ಭಾಗದವರೆಗೂ ಈ ರೋಗಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲಂತೆ. ಆಗಿನ ವೈದ್ಯರು ಈ ರೋಗ ತಡೆಯೋದಕ್ಕೆ ವಿವಿಧ ಪಥ್ಯಗಳನ್ನು ಹೇಳೋರು. ಕೆಲವು ಉಪವಾಸ ಹೇಳಿದ್ರೆ, ಕೆಲವರು ಗಾಂಜಾ ಸೇವನೆ ಮೇಲು ಅಂತ ಹೇಳಿದರು. ಕೆಲವರಂತೂ ದೇಹದಲ್ಲಿ ರಕ್ತ ಹೊರತೆಗೆದು ಸಕ್ಕರೆ ಅಂಶ ಕಡಿಮೆ ಮಾಡಬೇಕು ಅಂದರು. ಅತ್ಯಂತ ಒಂದು ಕುತೂಹಲಕಾರಿಯಾದ ಪ್ರಸಂಗದಿಂದ ಈ ಮಧುಮೇಹದ ನಿಜವಾದ ಕಾರಣ ಗೊತ್ತಾಯಿತು. 1889 ಜರ್ಮನಿಯ ಸ್ಟ್ರಾಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಜೋಸೆಫ್ ವಾನ್ ಮೆರಿಂಗ್ ಅಂತ ಮತ್ತು ಆಸ್ಕರ್ ಮಿಕೋವಸ್ಕಿ ಅಂತ ಇಬ್ಬರು ವಿಜ್ಞಾನಿಗಳು ಪ್ರಾಣಿಗಳ ದೇಹದಲ್ಲಿ ಪಚನ ಕ್ರಿಯೆ ಹೇಗೆ ನಡೀತದೆ ಮತ್ತು ಯಾವ್ಯಾವ ಅಂಗಗಳ ಕಾರ್ಯ ಈ ಪ್ರಕ್ರಿಯೆಯಲ್ಲಿ ಹೇಗಿರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ರಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ಕೆಲವು ನಾಯಿಗಳನ್ನು ತೊಗೊಂಬಂದರು ಪ್ರಯೋಗಕ್ಕೋಸ್ಕರ. ಅವುಗಳ ಮೇಲೆ ಶಸ್ತ್ರಕ್ರಿಯೆ ಮಾಡಿ ಕೆಲವು ಅಂಗಗಳನ್ನು ಕತ್ತರಿಸಿ ಪ್ರಭಾವ ನೋಡ್ತಾ ಇದ್ರು. ಈ ಭಾಗ ತೆಗೆದ್ರೆ ಏನಾಗ್ತದೆ, ಈ ಭಾಗ ತೆಗೆದ್ರೆ ಏನಾಗ್ತದೆ ಅಂತ ನೋಡ್ತಾ ಇದ್ರು. ಹೀಗೆ ಮಾಡುವಾಗ ಒಂದು ವಾರ ಪ್ರಯೋಗಶಾಲೆಯಲ್ಲಿ ನೊಣಗಳು ಇರುವೆಗಳು ಹೆಚ್ಚಾಗ್ಬಿಡ್ತು. ಏನು ಕಲ್ಪನೆ ಇಲ್ಲದಷ್ಟು ನೊಣ ಬರೋಕ್ಕೆ ಶುರು ಆಯಿತು, ಇರುವೆಗಳು ಓಡಾಡೋಕೆ ಶುರು ಆಯಿತು. ಹಿಂದೆಂದೂ ಆಗಿರಲಿಲ್ಲ. ಹೀಗೆ ಕೆಲಸಗಾರ ಪಾಪ ಪ್ರಯೋಗಶಾಲೆಯನ್ನು ದಿನಕ್ಕೆ 4 ಸ್ವಚ್ಛ ಮಾಡಬೇಕು. ಇರುವೆ ನೊಣ ಹಾವಳಿ ಅವ್ರಿಗೂ ಆಶ್ಚರ್ಯ ಆಯಿತು. ಏನೇನು ಮಾಡಿದ್ರು ಹೊರತಾಗಿ ಈ ಕೀಟಗಳ ಸಮಸ್ಯೆ ಕಮ್ಮಿ ಆಗಲಿಲ್ಲ, ಹೆಚ್ಚಾಯಿತು. ಈ ಕೆಲಸಗಾರರು ಬೇಸತ್ತು ಏನು ಮಾಡಿದರು ಅಂದರೆ, ಈ ಪ್ರಯೋಗದ ನಾಯಿಗಳಿದ್ದಾವಲ್ಲ ಬೇರೆ ಬೇರೆ ಕಡೆ ಇಟ್ಟು ಗಮನಿಸಿದರು. ಆಗ ಗೊತ್ತಾಯ್ತು ಅವರಿಗೆ, ಒಂದು ಪಂಜರದ ನಾಯಿಯ ಮೂತ್ರಕ್ಕೆ ಈ ನೊಣಗಳು ಮತ್ತು ಇರುವೆಗಳು ಬರ್ತಾ ಇತ್ತಂತೆ. ಉಳಿದ ನಾಯಿಗಳ ಪಂಜರದಲ್ಲಿ ಸಮಸ್ಯೆ ಇರಲಿಲ್ಲ. ಕೆಲಸಗಾರರು ವಿಜ್ಞಾನಿಗಳಿಗೆ ಹೇಳಿದರು. ಅವರು ಆ ನಾಯಿ ದಾಖಲೆ ನೋಡಿದಾಗ ಹೇಳಿದ್ರಲ್ಲ, ಒಂದೊಂದು ಭಾಗ ತೆಗೆದು ಹಾಕ್ತಾ ಇದ್ರು ನಾಯಿದು ಅಂತ. ಈ ನಾಯಿದು ಪ್ಯಾನ್ಕ್ರಿಯಾಸ್ ತೆಗೆದು ಹಾಕಿದ್ರು, ಮೇಧೋಜೀರಕ ಗ್ರಂಥ.
1: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ. ಇದೀಗ ಆರೋಗ್ಯ ಬಿಂದು. ಆರೋಗ್ಯ ಬಿಂದುನಲ್ಲಿ ಸಸ್ಯಾಹಾರ ಹಾಗೂ ಆರೋಗ್ಯ ರಕ್ಷಣೆಯ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ.
2: ಆಂಟಿ ಆಕ್ಸಿಡೆಂಟ್ಗಳ ಆಗರ ಸಸ್ಯಾಹಾರ. ಮಾನವನ ಶರೀರ ಒಂದು ಕಾರ್ಖಾನೆ ಇದ್ದಂತೆ. ಇಲ್ಲಿ 24 ಕಾಲ ನಿರಂತರವಾಗಿ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತದೆ. ಸೇವಿಸಿದ ಆಹಾರವನ್ನು ಜೀರ್ಣ ಮಾಡೋದ್ರಿಂದ ಹಿಡಿದು ದೇಹದಲ್ಲಿ ಉತ್ಪತ್ತಿಯಾದ ಕಲ್ಮಶಗಳನ್ನು ಹೊರಹಾಕಲಿಕ್ಕೆ ಈ ಕ್ರಿಯೆ ಬಹಳ ಅವಶ್ಯ. ಹೀಗೆ ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಗಳಲ್ಲಿ ಫ್ರೀ ರ್ಯಾಡಿಕಲ್ಗಳ ಉತ್ಪತ್ತಿಯೂ ಸಹ ಒಂದು. ಈ ಫ್ರೀ ರ್ಯಾಡಿಕಲ್ಗಳು ಎಷ್ಟು ಭಯಾನಕ ಎಂದರೆ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೂ ಕಾರಣ ಆಗಬಹುದು. ಫ್ರೀ ರ್ಯಾಡಿಕಲ್ಗಳು ದೇಹದ ಜೀವಕೋಶಗಳಿಗೆ ಹಾನಿಯುಂಟು ಮಾಡಿ ನಮ್ಮನ್ನು ಕೊಲ್ಲಬಹುದು. ಆಘಾತಕಾರಿ ಸಂಗತಿ ಅಂದರೆ ನಮ್ಮ ದೇಹ ಯುದ್ಧ ಭೂಮಿ ಇದ್ದಂತೆ. 10,000 ಹೆಚ್ಚು ಫ್ರೀ ರ್ಯಾಡಿಕಲ್ಸ್ಗಳು ಪ್ರತಿದಿನ ನಮ್ಮ ಜೀವಕೋಶಗಳ ಮೇಲೆ ದಾಳಿ ಮಾಡ್ತಾ ಇರ್ತದೆ. ಇವುಗಳನ್ನು ನಿಷ್ಕ್ರಿಯಗೊಳಿಸಲು ನಮ್ಮ ದೇಹ ಸದಾ ಹೋರಾಡ್ತಾ ಇರ್ತದೆ. ಹಾಗಾದ್ರೆ ಈ ಫ್ರೀ ರ್ಯಾಡಿಕಲ್ಸ್ ಇಂದ ನಮ್ಗೆ ಏನೇನಾಗ್ಬೋದು? ಅಕಾಲ ಮುಪ್ಪು, ಹೃದಯದ ಕಾಯಿಲೆ, ಪಾರ್ಕಿನ್ಸನ್ ಕಾಯಿಲೆ, ನರರೋಗಗಳು, ಕೀಲುಗಳ ನೋವು, ಅಲ್ಜೀಮರ್ಸ್ ಕಾಯಿಲೆ, ಮಲ್ಟಿಪಲ್ ತೊಂದರೆಗಳು, ಕಣ್ಣಿನ ದೋಷಗಳು, ಕ್ಯಾನ್ಸರ್, ಹೀಗೆ ಅನೇಕ ರೋಗಗಳಿಗೆ ಕಾರಣ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಈ ಫ್ರೀ ರ್ಯಾಡಿಕಲ್ಗಳು. ಹಾಗಾದ್ರೆ ಈ ಅಣುಗಳನ್ನು ತಡೆಯುವ ಮತ್ತು ನಿಷ್ಕ್ರಿಯಗೊಳಿಸುವ ಶಕ್ತಿ ನಮ್ಮ ಪ್ರಕೃತಿಯಲ್ಲಿ ಲಭ್ಯ ಇದೆ. ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ಆಂಟಿ ಆಕ್ಸಿಡೆಂಟ್ಗಳು ಇವುಗಳನ್ನು ನಿಷ್ಕ್ರಿಯಗೊಳಿಸಿ ಆರೋಗ್ಯವನ್ನು ಕಾಪಾಡುತ್ತೆ. ಉದಾಹರಣೆಗೆ ಸೂಪರ್ ಆಕ್ಸೈಡ್ ಡಿಸ್ಮೋಟೈಸ್, ಸೀರೋಪ್ಲಾಸ್ಮಿನ್ ಮುಂತಾದಂತಹ ಈ ಆಂಟಿ ಆಕ್ಸಿಡೆಂಟ್ಗಳು ಇವುಗಳ ವಿರುದ್ಧ ಹೋರಾಡುತ್ತೆ. ಅದೇ ರೀತಿ ನಿಸರ್ಗದತ್ತವಾದ ಹಣ್ಣು ತರಕಾರಿಗಳಲ್ಲೂ ಹೆಚ್ಚೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ವಿಟಮಿನ್ ಎ,

0: ವಿಟಮಿನ್ ಸಿ ಮತ್ತು ವಿಟಮಿನ್ ಇ. ಈಗಾಗಲೇ ಇವುಗಳ ಕುರಿತು ಸಾಕಷ್ಟು ಅಧ್ಯಯನ ನಡೀತಾ ಇದೆ, ನಡೆದಿದೆ. ಈ ವಿಟಮಿನ್ಗಳಿರುವಂತಹ ಆಹಾರವನ್ನು ನಾವು ಹೆಚ್ಚು ಸೇವಿಸ್ತಾ ಬಂದಲ್ಲಿ ಹಲವಾರು ಕಾಯಿಲೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ತಿಳ್ಕೊಳ್ಳೋಣ, ಯಾವ್ದ ಆಹಾರದಲ್ಲಿ ಈ ತರ ವಿಟಮಿನ್ಗಳಿವೆ ಅಂತ. ಈ ವಿಟಮಿನ್ ಇ ಏನ್ ಮಾಡತ್ತೆ, ಫ್ರೀ ರ್ಯಾಡಿಕಲ್ಗಳನ್ನ ತಡೀತದೆ, ಜೊತೆಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡತ್ತೆ, ದೇಹದೊಳಗೆ ಕ್ಯಾನ್ಸರ್ ಕಾರಕ ವಸ್ತುಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುತ್ತೆ. ಯಾವುದು? ವಿಟಮಿನ್ ಇ. ಇದು ಇರುವಂತಹ ಸಾಮಾನ್ಯವಾದ ಆಹಾರ ಪದಾರ್ಥಗಳು ಅಡುಗೆ ಎಣ್ಣೆ, ಮುಖ್ಯವಾಗಿ ಸೂರ್ಯಕಾಂತಿ, ಕುಸುಬಿ ಆಯಿಲ್ಗಳಲ್ಲಿ ಈ ಒಂದು ವಿಟಮಿನ್ ಇ ಇದೆ. ಹಾಗೇನೆ ಬದಾಮ್, ಅಲ್ಫಾ ಅಲ್ಫಾ ಕಾಳುಗಳು, ದ್ವಿದಳ ಧಾನ್ಯ, ಎಲ್ಲ ದ್ವಿದಳ ಧಾನ್ಯದಲ್ಲಿ ಈ ವಿಟಮಿನ್ ಇ ಇದೆ. ಬಟಾಣಿ, ಹಸಿರು ತರಕಾರಿ, ಇವುಗಳಲ್ಲಿ ಹೆಚ್ಚಿನ ವಿಟಮಿನ್ ಇ ಲಭ್ಯ ಇದೆ. ಹಾಗಾದ್ರೆ ವಿಟಮಿನ್ ಸಿ, ಇದು ಕೂಡ ಅತ್ಯಂತ ಒಳ್ಳೆಯ ಒಂದು ವಿಟಮಿನ್. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ನಾಶಪಡಿಸಲಿಕ್ಕೆ ಸಹಾಯ ಮಾಡುತ್ತೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ಯಾವುದರಲ್ಲಿದೆ? ಕಿತ್ತಳೆ, ಮೂಸಂಬಿ, ಲಿಂಬೆ, ಸೀಬೆ ಹಣ್ಣು, ಮೊಳಕೆ ಕಾಳು, ಎಲೆಕೋಸು, ಹೂಕೋಸು, ಟೊಮೆಟೊ, ಪಪ್ಪಾಯಿ, ಇವುಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಹಾಗಾದ್ರೆ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸುವ ಶಕ್ತಿ ಬೀಟಾ ಕೆರೋಟಿನ್ ನಲ್ಲಿ ಇದೆ. ನಮ್ಮ ದೇಹದಲ್ಲಿ ಬೀಟಾ ಕೆರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ. ವಿಟಮಿನ್ ಎ ಅಧಿಕವಾಗಿರುವ ಆಹಾರ ಸೇವಿಸಿದ್ರೆ ಬಾಯಿ, ಕರುಳು ಮತ್ತು ಶ್ವಾಸಕೋಶಗಳ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಪ್ರತಿದಿನ ಒಂದೆರಡು ಕ್ಯಾರೆಟ್ ತಿನ್ನುವುದರಿಂದ ದೇಹಕ್ಕೆ ಅವಶ್ಯವಿರುವ ವಿಟಮಿನ್ ಎ ಜೀವಸತ್ವ ಸಿಗ್ತದೆ. ಹಾಗಾದ್ರೆ ವಿಟಮಿನ್ ಎ ಇರುವಂತಹ ಆಹಾರ ಪದಾರ್ಥಗಳು ಯಾವ್ಯಾವುದು? ಕ್ಯಾರೆಟ್, ಬಸಳೆ, ಸಿಹಿ ಕುಂಬಳಕಾಯಿ, ಹಸಿರು ಸೊಪ್ಪುಗಳು, ಗೆಣಸು, ಕರ್ಬೂಜ, ಹಾಗೇನೆ ಎಲೆಕೋಸುಗಳಲ್ಲಿ, ಇದರಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಇದೆ. ಜೀವನದಲ್ಲಿ ಉಂಟಾಗುವಂತಹ ಕಾಯಿಲೆಗಳನ್ನ ಈ ಆಂಟಿ ಆಕ್ಸಿಡೆಂಟ್ಗಳು ತಡೆಗಟ್ಟಬಲ್ಲವು. ತಾಜಾ ಹಣ್ಣು ತರಕಾರಿಗಳ ಸೇವನೆ ನಮ್ಮ ಆರೋಗ್ಯ ವೃದ್ಧಿಸುತ್ತದೆ, ಅಲ್ಲದೆ ಅಕಾಲಿಕ ಮುಪ್ಪನ್ನು ತಡೆದು ಚಿರ ಯೌವನವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ.
1: ಇದುವರೆಗೂ ಆರೋಗ್ಯ ಬಿಂದು ಸಸ್ಯಾಹಾರ ಹಾಗೂ ಆರೋಗ್ಯ ರಕ್ಷಣೆಯ ಕುರಿತು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ಮಾಹಿತಿ ಕೇಳಿದಿರಿ. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನು ಅಂತಂತಂದ್ರೆ, ಇಂದು ವಿಶ್ವ ದಾದಿಯರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಅವರು ಸೂಲಗಿತ್ತಿ ನರಸಮ್ಮ ಅವರು ಯಾವ ಜಿಲ್ಲೆಗೆ ಸೇರಿದಂಥವರು ಅನ್ನೋದು ಇಂದಿನ ಪ್ರಶ್ನೆಯಾಗಿತ್ತು. ಸೂಲಗಿತ್ತಿ ನರಸಮ್ಮ ಅವರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರದ ನಿವಾಸಿಯಾಗಿದ್ದರು. ಇವರು ಆಸ್ಪತ್ರೆ ಮತ್ತು ವೈದ್ಯರ ಸೌಲಭ್ಯವಿಲ್ಲದ ಕಾಲದಲ್ಲಿ ಸುಮಾರು 70 ವರ್ಷಗಳ ಕಾಲ ಪಾವಗಡ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ 15,000ಕ್ಕೂ ಹೆಚ್ಚು ಉಚಿತ ಹೆರಿಗೆಗಳನ್ನು ಮಾಡಿಸಿದ್ದಾರೆ. ಅನಕ್ಷರಸ್ಥರಾಗಿದ್ದರೂ ಸಹ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನದ ಮೂಲಕ ಸಾವಿರಾರು ಬಾಣಂತಿಯರ ಪಾಲಿನ ದೇವರೆನಿಸಿದ್ರು. ಓಕೆ, ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡೋ ಸಮಯ ಈಗ. ನೇತ್ರಾ ನಟರಾಜ್ ಅವರು ಚಿತ್ರದುರ್ಗ ತುಮಕೂರು ಜಿಲ್ಲೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಮತ್ತೊಂದು ಸಂದೇಶ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಸತೀಶ್ ಚಿತ್ರದುರ್ಗ ಇಂದ ಕಳಿಸ್ಕೊಟ್ಟಿದ್ದಾರೆ. ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಚಿತ್ರದುರ್ಗದಿಂದ ಸಂಗಮೇಶ್ವರ ಲೇಔಟ್. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಯಶೋಧ ಹೆರಳನಾಯಕ ಚಿರತಗುಂಡುವಿನಿಂದ ಬಂದಿದೆ. ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ ಸಂದೇಶನ ಕಳಿಸ್ಕೊಟ್ಟಿದ್ದಾರೆ. ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ನಮಸ್ತೆ ಪ್ರತಿಭಾ ರಾಘವೇಂದ್ರ ಅವರು ಚೋರ್ನೂರು ಇಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಬಂದಿದೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಯಭಾಗ್ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ್ ಹಿರೇಮಠ್ ಹಾಗೂ ಮನೆಯವರು ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರು ಇವರಿಂದ ಸಂದೇಶ ಬಂದಿದೆ. ಲತಾ ಸುಹಾಸ್ ಹೊಸಕೋಟೆ ಕೊಲಂ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ, ಆನಂದ್ ಭಾಸ್ಕರ್, ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಮತ್ತೊಂದು ಸಂದೇಶ, ಹನಿ ಜೇನು ಗಂಗಣ್ಣ ಅಂತ ಹೇಳ್ಬಿಟ್ಟು. ಓಕೆ, ಎಚ್ ಡಿ ಪುರ ಇಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಬಿಂದು ಪ್ರಕಾಶ್ ಬೆಂಗಳೂರಿಂದ ಬಂದಿದೆ. ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ ತಮ್ಮ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಉಮೇಶ್ ಸಿರ್ಗೆರೆ ದಾವಣಗೆರೆ ತಾಲೂಕಿನಿಂದ, ದಾವಣಗೆರೆ ಜಿಲ್ಲೆಯಿಂದ ಬಂದಿದೆ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಹೊಸಕೋಟೆ ಇಂದ, ಬೋಧನಾ ಹೊಸಹಳ್ಳಿಯಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಬಂದಿದೆ. ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರಿನಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್ ಶ್ರೀಕಂಠ ಅವರು ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್. ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿ ಇಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕಳ್ಸಿಕೊಟ್ಟಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರ ಇಂದ ಸಂದೇಶ ಬಂದಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಅಂತ ಹೇಳ್ಬಿಟ್ಟು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಯಾರು ಅಂತಂದ್ರೆ ರವೀಂದ್ರನಾಥ್, ಇವರೋ ಹೆಸರು ಗೊತ್ತಲ್ಲ, ನಂಬರ್ 9560 ಇಂದ ಬಂದಿದೆ. ಓಕೆ, ಮತ್ತೊಂದು ಸಂದೇಶ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಕಳ್ಸಿಕೊಟ್ಟಿದ್ದಾರೆ. ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕು ಇಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿಯಿಂದ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಳ್ಳಿ ರವಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ತುಳಸಿ ರಂಗನಾಥ್ ತರಳುಬಾಳು ಇಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಇವರು ಸಹ ಸಿರಿಗೆರೆ ಆಸ್ಪತ್ರೆಯ ವೈದ್ಯರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೊಂದು ಸಂದೇಶ ಬಂದಿದೆ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಶಿವಮೊಗ್ಗದಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಉತ್ತರ ಬಂದಿದೆ. ರೋಹಿತ್ ಪಾಯಸ್ ನಾಯಕನಹಟ್ಟಿ ಇಲ್ಲಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಶಿಲ್ಪ ವಿದ್ಯಾನಗರ ಇಂದ ಉತ್ತರ ಬಂದಿದೆ. ಸುರೇಶ್ ಟಿ ಮಸ್ಕಲ್ ಗ್ರಾಮ ಹಿರಿಯೂರು ತಾಲೂಕಿನಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪಾ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ ತಮ್ಮ ಸಂದೇಶ ಬಂದಿದೆ. ಮತ್ತೊಂದು ಸಂದೇಶ ಬಂದಿದೆ, ಪಾವಗಡ ತಾಲೂಕಿನಿಂದ ಸತ್ಯಂ ಲೇಔಟ್ ಹಿರಿಯೂರಿನಿಂದ ಕಳ್ಸಿಕೊಟ್ಟಿದ್ದಾರೆ. ಹಿರಿಯೂರಿನ ಭರಮಗಿರಿ ಲೋಕೇಶ್ ಅವರು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಎಸ್ ಬಸವರಾಜ್ ಸಾವಿತ್ರಮ್ಮ ಯಶೋಧ ತಿಪ್ಪಮ್ಮ ಸಿದ್ದೇಶ್ ಕೂಡ್ಲಿಗಿ ತಾಲೂಕು ಕಾನಹೊಸಳ್ಳಿ ಗ್ರಾಮದಿಂದ ವಿಜಯನಗರ ಜಿಲ್ಲೆ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಎಬಿ ಶಂಭುಲಿಂಗನ ಗೌಡರ್ ಹರಪ್ಪನಹಳ್ಳಿಯಿಂದ ಬಂದಿದೆ. ಮಂಜುನಾಥ್ ಶೆಟ್ಟಿ ಯಾದವೇಂದ್ರ ನಿಲಯ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ ಬಂದಿದೆ. ಮತ್ತೊಂದು ಸಂದೇಶ ಬಂದಿದೆ, ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ನಮ್ಮನ ಇಂದು ಪ್ರಸಾರವಾದ ಯಾರಿವರು, ಬೂಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ ತಮ್ಮ ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಲಿ ಬೆಂಚಿಯಿಂದ ವಿರೂಪಾಕ್ಷಪ್ಪ ಅವರು ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೇರಿ ಕುಕ್ಕನೂರು ತಾಲೂಕಿನ ಹರಿಹರ ತಾಲೂಕಿನಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ಹಾಸನದಿಂದ ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗದಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ತೊಂದು ಕೊನೆಯ ಸಂದೇಶ, ಅನಿತಾ ಅನಂತರಾಜು ಗೊರ್ಲಡುಕು ಹಿರಿಯೂರು ತಾಲೂಕಿನಿಂದ ತಮ್ಮ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕಳಿಸಿದಂತಹ ಶ್ರೋತೃಗಳೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ವಿಶ್ವ ದಾದಿಯರ ದಿನಾಚರಣೆಯ ಅಂಗವಾಗಿ ಪ್ರತಿಯೊಬ್ಬ ದಾದಿಯರಿಗೂ ಸಹ ಅಭಿನಂದನೆಗಳನ್ನು ನಮ್ಮ ಮೂಲಕ ಸಲ್ಲಿಸುತ್ತಾ, ಇನ್ನು ಕಾರ್ಯಕ್ರಮದ ಭಾವಗೀತೆಗಳನ್ನು ಕೇಳೋ ಸಮಯ.

ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿವೆ. ರಾಮಚಾರಿ ಚಿತ್ರದಿಂದ ಈ ಗೀತೆ

ಸ್ನೇಹನ ಪ್ರೀತಿನ ಚಿತ್ರದಿಂದ ಈ ಹಾಡು. ಕೇಳುಗರೆ, ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273. ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಲು ಸಂಜೆಯ 4 ಗಂಟೆಯ ನಂತರ. ನೀವು ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು. ಇದೀಗ ಕೇಳೋಣ ಮತ್ತೊಂದು ಭಾವಗೀತೆಯನ್ನು.

ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗಲಿದೆ. 2:15 ಹಿಂದಿಯಲ್ಲಿ ವಾರ್ತೆಯನ್ನ ಕೇಳುವಿರಿ. 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು, ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ, ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು ಎನ್ಐಎ ರಾಜ್ಯ ಪೊಲೀಸರನ್ನು ಕೋರಿರುವುದಾಗಿ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನಗಳ ಮೇಲೆ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೃಢವಾದ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Roadmap for EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯ

0: ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದ್ದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು 2 ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮ.

ನ್ನ ಕೇಳ್ತಾ ಇದ್ದೀರಿ. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಯಾವುದು ಅಂತಂದ್ರೆ, ಇತ್ತೀಚೆಗೆ ಅಮ್ಮಂದಿರ ದಿನ ಅಂದ್ರೆ ಮದರ್ಸ್ ಡೇ ಅನ್ನ ಆಚರಿಸಿದ್ವಿ. ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೋದೇನು, ಅಮ್ಮಂಗೆ ಒಂದು ರೀತಿಯಲ್ಲಿ ವಿಶ್ ಮಾಡೋದೇನು, ತುಂಬಾ ಚೆನ್ನಾಗೂ ಸಹ ಆಚರಣೆನೂ ಸಹ ಮಾಡಿರ್ತಾರೆ. ಕೆಲವರು ಇದ್ಯಾಕೆ ಅಂತನೂ ಸಹ ಪ್ರಶ್ನೆ ಮಾಡಿರ್ತಾರೆ. ಓಕೆ, ಮೇ 10 ನಾವೆಲ್ಲ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಖುಷಿಯಿಂದ ಆಚರಣೆ ಮಾಡಿದ್ರು, ಇದರ ಹಿಂದೆ ಅಸಲಿಯ ಒಂದು ರಹಸ್ಯವಿದೆ, ಒಂದು ಇತಿಹಾಸವೇ ಇದೆ ಅಂತನೂ ನೋಡಬಹುದು. ಎಷ್ಟೋ ಜನಕ್ಕೆ ಈ ಇತಿಹಾಸದ ಬಗ್ಗೆ, ಈ ಕಥೆಯ ಬಗ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೇ ಇರಬಹುದು. ನಾವೆಲ್ಲ ಅಂದ್ಕೊಂಡಿರ್ತೀವಿ ಗ್ರೀಟಿಂಗ್ ಕಾರ್ಡ್ಸ್ ಹಾಗೂ ಕೇಕ್ ಕಂಪನಿಗಳಿಗೆ ದುಡ್ಡು ಮಾಡೋಕೆ ಇರುವಂತಹ ಹಬ್ಬ ಇದು ಅಂತೇಳ್ಬಿಟ್ಟು. ಖಂಡಿತ ಅಲ್ವೇ ಅಲ್ಲ, ಇದರ ಹಿಂದೆ ಒಬ್ಬ ಮಗಳ ಹೋರಾಟವಿದೆ, ಕಣ್ಣೀರಿದೆ ಹಾಗೂ ಒಂದು ದೊಡ್ಡ ಇತಿಹಾಸವೇ ಇದೆ ಅಂತ ಹೇಳ್ಬೋದು. 1908 ಅಮೆರಿಕದ ಆನಾ ಜಾರ್ವಿಸ್ ಎಂಬ ಮಹಿಳೆ ತನ್ನ ತಾಯಿಯ ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಳೆ. ಇವಳ ತಾಯಿ ಯಾರಂದ್ರೆ, ಅಮೆರಿಕದ ಸಿವಿಲ್ ವಾರ್ನಲ್ಲಿ ನಡೆದಾಗ ತಮ್ಮ ಪ್ರಾಣವನ್ನು ಅಂಗು ತೊರೆದು ಗಾಯಗೊಂಡ ಸೈನಿಕರಿಗೆ ಸೇವೆ ಮಾಡಿದ ಒಬ್ಬ ಮಹಾನ್ ಮಹಿಳೆ. ಕೇಳುಗರೆ, ಮಾಹಿತಿಯನ್ನು ಮುಂದುವರೆಸ್ತೇನೆ ಈ ಒಂದು ಗೀತೆಯ ನಂತರ.

ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮ್ಮರ ದಿನ ಅಂದರೆ ಮದರ್ಸ್ ಡೇಯ ಒಂದು ಕುರಿತ ಒಂದು ಕಿರು ಮಾಹಿತಿಯನ್ನು ಆಗಲೇ ಹೇಳ್ತಾ ಇದ್ದೆ. ಜಾನ್ ಹಾನಾ ಜಾರ್ವಿಸ್ ಅವರು ತಮ್ಮ ತಾಯಿಯ ನೆನಪಿಗಾಗಿ ಶುರು ಮಾಡಿದಂತಹ ಈ ದಿನ ಆಗಿತ್ತು. ತನ್ನ ತಾಯಿಯ ಹಾಗೆ ಹಾನಾ ಜಾರ್ವಿಸ್ ಅವರು ಪ್ರಪಂಚದ ಎಲ್ಲ ತಾಯಂದಿರ ತ್ಯಾಗವನ್ನು ಗುರುತಿಸಬೇಕು ಅಂತೇಳಿ ಒಂದು ದೊಡ್ಡ ಕ್ಯಾಂಪೇನನ್ನು ಶುರು ಮಾಡ್ತಾರೆ. ಅವರು ಸತತ ಹೋರಾಟದ ಫಲವಾಗಿ 1914 ಅಮೆರಿಕದ ಆಗಿನ ಅಧ್ಯಕ್ಷರಾದ ವಿ ವಿಲ್ಸನ್ ಅವರು ಮೇ ತಿಂಗಳ 2ನೇ ಭಾನುವಾರದಂದು ಮದರ್ಸ್ ಡೇ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಆದರೆ ಇದು ಇಲ್ಲಿಗೆ ಮುಗಿಲಿಲ್ಲ. ಪ್ರತಿ ವರ್ಷ ಗ್ರೀಟಿಂಗ್ ಕಾರ್ಡ್ಸ್, ಚಾಕ್ಲೇಟ್, ಐಸ್ ಕ್ರೀಮ್, ಗಿಫ್ಟ್ ಹೀಗೆ 10 ಆ ದಿನದಂದು ದೊಡ್ಡ ಬಿಸ್ನೆಸ್ ದಿನವಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ. ಇದನ್ನು ನೋಡಿದ ಹಾನಾ ಜಾರ್ವಿಸ್ ಅವರು ತಾನು ತಾಯಂದಿರ ದಿನ ಶುರು ಮಾಡಿದ್ದು ವ್ಯಾಪಾರಕ್ಕಲ್ಲ, ಪ್ರೀತಿಗಾಗಿ ಅಂತ ಹೇಳಿ ತಾನು ತಂದ ಕಾನೂನಿನ ವಿರುದ್ಧವೇ ತಾನೇ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಹೋರಾಟಕ್ಕಾಗಿ ತನ್ನ ಆಸ್ತಿಯನ್ನೆಲ್ಲ ಸಹ ಕಳ್ಕೊಂಡು ಒಬ್ಬಂಟಿಯಾಗಿ ಒಂದು ಆಸ್ಪತ್ರೆಯಲ್ಲಿ ಕೊನೆ ಉಸಿರಿಳ್ತಾರೆ. ಕೇಳುಗಳೇ, ಮಾಹಿತಿಯನ್ನು ಮುಂದುವರಿಸ್ತೇನೆ ಮತ್ತೊಂದು ಗೀತೆಯ ನಂತರ.

ನಾವೆಲ್ಲ ಯೋಚನೆ ಮಾಡಿ ನೋಡೋದಾದ್ರೆ, ಒಮ್ಮೆ ತಾಯಿಯ ಪ್ರೀತಿಗಾಗಿ ಶುರು ಮಾಡಿದ ಆ ದಿನ ಇವತ್ತು ನಮಗೆ ಬರೀ 24 ಗಂಟೆಯ ಸ್ಟೇಟಸ್ ಆಗಿ

ಉಳಿಬಾರದು ಅಲ್ವಾ? ತಾಯಿಗೆ ಬೇಕಾಗಿರೋದು ವರ್ಷಕ್ಕೊಂದು ದಿನದ ಗಿಫ್ಟ್ ಅಲ್ಲ, ಪ್ರತಿದಿನ ನಾವು ಕೊಡೋ ಸ್ವಲ್ಪ ಸಮಯ ಹಾಗೂ ಪ್ರೀತಿ ಅಷ್ಟೆ. ಕೇಳುಗರೆ, ನಾವೆಲ್ಲ ಮೊನ್ನೆ ಅಮ್ಮಂದಿರಗೆ ವಿಶ್ ಮಾಡಿಯೇ ಆಗಿದೆ ಅಲ್ವಾ? ಇನ್ನು ಇವತ್ತಿನಿಂದ ಅವರಿಗೋಸ್ಕರ ಸಮಯವನ್ನ ಮೀಸಲಿಡೋಣ, ಏನಂತೀರಾ? ಏನೇ ಹೇಳಿ, ನಾವು ಎಲ್ಲದಕ್ಕೂ ಸಹ ಸಮಯವನ್ನ ಕೊಡ್ತೇವೆ, ಆದರೆ ತಾಯಿಗೋಸ್ಕರ ನಾವು ಒಂದಷ್ಟು ಸಮಯವನ್ನ ದಿನದಲ್ಲಿ ಒಂದಿಷ್ಟು ನಾವು ಮೀಸಲಾಗಿಟ್ಟರೆ ನಮ್ಮ ಜೀವನದ ಒಂದು ಸಾರ್ಥಕತೆನೂ ಸಹ ಅದರಲ್ಲಿ ಅಡಗಿದೆ ಅಂತಾನೆ ಹೇಳ್ಬೋದು. ಎಷ್ಟೋ ಬಾರಿ ಎಷ್ಟೋ ವಿಷಯಗಳಿಂದ ತಾಯಿಯ ಪ್ರೀತಿಯನ್ನ ನಾವು ಗೊತ್ತಿತ್ತೋ ಗೊತ್ತಿಲ್ಲದೇನೋ ನಿರಾಕರಿಸಿರ್ತೀವಿ, ನಿರ್ಲಕ್ಷಿಸಿರ್ತೀವಿ. ಅದನ್ನ ಮುಂದುವರಿಸೋದು ಬೇಡ. ಇವತ್ತಿನಿಂದನೇ ಅಥವಾ ಅಂದುಕೊಂಡ ಕ್ಷಣದಿಂದಲೇ ತಾಯಿಗೆ ಒಂದಷ್ಟು ಸಮಯವನ್ನ, ಕಾಳಜಿಯನ್ನ, ಪ್ರೀತಿಯನ್ನ ಅವರು ತೋರದಷ್ಟು ಕಿಂತ ಹೆಚ್ಚಾಗಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ಕೊಟ್ಟು ಅವರನ್ನ ಖುಷಿಯಾಗಿ ಇಡುವುದನ್ನ ನಾವು ಮುಂದುವರಿಸೋಣ. ಇದಾಗಿತ್ತು ಇಂದಿನ ವಿಷಯಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

ಕೇಳುಗರೆ, ಇಂದು ಸಂಜೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಈ ರೀತಿವೆ. ಸಜನಿ ಚಿತ್ರದಿಂದ ಈ ಗೀತೆ

ಈ ಹಾಡುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗಳು 9448640273. ಮತ್ತೊಮ್ಮೆ ಹೇಳ್ತೇನೆ, 9448640273. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಲು ಸಂಜೆಯ 4 ಗಂಟೆಯ ನಂತರ ಸಂದೇಶವನ್ನ ಕಳಿಸಬಹುದು.

ಕೇಳುವರೆ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳು ಮುಕ್ತಾಯಗೊಂಡವು. ಮತ್ತೆ ಸಂಜೆ 5:00 ಚಂದ್ರವಳ್ಳಿ ಪ್ರಸಾರದೊಂದಿಗೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ. ಸಮಯ 3:00 ಆಗಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 5:10. 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಆಲಿಸ್ತಾ ಇರೋ ಎಲ್ಲ ಆತ್ಮೀಯ ಕೇಳುಗರಿಗೆ ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ಈ ಸುಂದರ ಸಂಜೆಯ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ರೇಡಿಯೋ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್.

0: ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷಗೊಳ್ಳ.

0: ಸಾಗಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ತೀಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಆತ್ಮೀಯ ಕೇಳುಗರಿಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಈ ಸಂಜೆಯ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ಈಗಾಗಲೇ ನಾವು ನಿಮಗೆ ತಿಳಿಸಿದ್ವಿ. ಆ ಗೀತೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈಗಾಗಲೇ ನಮ್ಮ ನಿಲಯಕ್ಕೆ ಬಂದು ತಲುಪಿವೆ. ಆ ಸಂದೇಶಗಳನ್ನು ಓದುತ್ತಾ ನಿಮ್ಮಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ನಮ್ಮ ಕೇಳುಗರು ಯಾವೆಲ್ಲ ಗೀತೆಗಳಿಗೆ ಯಾವೆಲ್ಲ ಅನಿಸಿಕೆಯನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಮೊದಲ ಸಂದೇಶ ಬಂದಿದೆ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ, ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ವಿಶ್ವ ದಾದಿಯರ ದಿನದ ಹಾರ್ದಿಕ ಶುಭಾಶಯಗಳು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಕರುಣೆಯಿಂದ ರೋಗಿಗಳನ್ನು ಶುಶ್ರೂಷೆ ಮಾಡುವ ಎಲ್ಲ ದಾದಿಯರಿಗೆ ಗೌರವಪೂರ್ವಕ ವಂದನೆಗಳು ಇಂದು ಅಂತ ಹೇಳ್ತಾ, ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಇಂದು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ತುಂಬ ಚೆನ್ನಾಗಿವೆ. ಅದರಲ್ಲಿ ನಮ್ಮ ಅಚ್ಚುಮೆಚ್ಚಿನ ಚಲನಚಿತ್ರ ರಾಮಾಚಾರಿ, ಈ ಚಿತ್ರದ ಹಾಡು ನಮಗೆ ಬಹಳ ಇಷ್ಟ ಆಗಿದೆ. ಇದೊಂದು ಜನಪ್ರಿಯ ಹಾಗೂ ಸುಂದರವಾದ ಹಾಡು, ಮದುವೆಯ ಗೀತೆ ಇದಾಗಿದೆ. ಈ ಹಾಡಿನ ಸಾರಾಂಶ ಹೇಳೋದಾದರೆ, ಊರಿನ ಯುವರಾಣಿಯ ಮದುವೆ ನಿಶ್ಚಯವಾಗಿದ್ದು ಊರಿನಲ್ಲೆಲ್ಲ ಸಂಭ್ರಮ ಮನೆ ಮಾಡಿರುತ್ತೆ. ಶುಭ ಕೋರಿ ಹಾಡಲು ಕೋಗಿಯನ್ನೆಲೆಯನ್ನು ಕರೆಯುವ ಮೂಲಕ ಮದುವೆಯ ಶುಭ ಮುಹೂರ್ತವನ್ನು ಹಾಡು ಸಾರುತ್ತೆ. ಒಳ್ಳೆಯ ದಿನ ಒಳ್ಳೆಯ ಗಳಿಗೆ ನೋಡಿ ತೆಂಗು ಬಾಳೆ ಚಪ್ಪರ ಹಾಕಿ ಮದುವೆ ಮಾಡಲು ಸಿದ್ಧತೆ ನಡೆದಿರುವ ವರ್ಣನೆ ಇದೆ. ಮಾಂಗಲ್ಯದಿಂದ ನಂಟಾದರೂ ಮನಸ್ಸಿಗೆ ಇಷ್ಟವಾದದನ್ನು ಮದುವೆಯಾಗುವುದೇ ನಿಜವಾದ ಸುಖ ಎಂಬ ಅರ್ಥವನ್ನು ಈ ಹಾಡು ನೀಡುತ್ತೆ. ಒಟ್ಟಾರೆಯಾಗಿ ಇದು ಮದುವೆಯ ಸಂತಸ, ಸಂಭ್ರಮ ಹಾಗೂ ಶುಭ ಹಾರೈಕೆಯ ಭಾವನೆಗಳನ್ನು ವ್ಯಕ್ತಪಡಿಸುವ ಹಾಡಾಗಿದೆ. ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಬಂದಿದೆ, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಹೇ ಕಲಾವತಿ ಹಿರಮಠ್ ಶಿವಲಿಂಗಯ್ಯ ಹಿರಮಠ್ ರಾಯಭಾಗ ತಾಲೂಕು ಮುಗಳಕೋಡ ಇಲ್ಲಿಂದ ಕಳಿಸಿರುವಂಥದ್ದು. ಹಾಗೆ ಇವರು ಹೇಳ್ತಾ ಇದ್ದಾರೆ, ಶುಭ ಸಂಜೆ, ರಾಮಾಚಾರಿ ಹಾಡು ನಮ್ಮೂರ ಯುವರಾಣಿ. ಈ ಹಾಡು ತುಂಬ ಚೆನ್ನಾಗಿದೆ, ಸಾಹಿತ್ಯ ಸಂಗೀತ ಅಂತೂ ಸೂಪರ್, ಗಾಯಕ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಚಿತ್ರಕಥೆಯ ತುಂಬ ಚೆನ್ನಾಗಿದೆ. ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಸಹ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿವೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಕಳಿಸಿರುವಂಥದ್ದು ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂಡಿ ಜಗಳೂರು ತಾಲೂಕಿನಿಂದ. ಇವರು ಹೇಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ನಮಗೆ ತುಂಬ ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಪ್ರಸಾರ ಮಾಡುವ ಎಲ್ಲ ಹಾಡುಗಳನ್ನು ತಪ್ಪದೇ ಇಷ್ಟಪಟ್ಟು ಕೇಳ್ತೇನೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ದಿನದ ನಮ್ಮ ಹಾಡು ರಾಮಾಚಾರಿ ಚಿತ್ರದಿಂದ ನಮ್ಮೂರ ಯುವರಾಣಿ ಹಾಡು ಬೇಕು. ಇನ್ನು ಈ ದಿನದ ಮೂರು ಹಾಡುಗಳು ಮನಕ್ಕೆ ಮುದ ನೀಡುವ ಹಾಡುಗಳಾಗಿವೆ. ಈ ಹಾಡು ಪ್ರೀತಿ ಪ್ರೇಮ ಪ್ರಣಯ ಅನುರಾಗ ಭಾವನೆಗಳ ಮನರಂಜನೆ.

ಅಷ್ಟನೆಯ ಮಧುರ ಬಾಂಧವ್ಯಗಳ ಕ್ಷಣಗಳನ್ನು ನೀಡುವ ಹಾಗೂ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವಂತಹ ಹಾಡಾಗಿದೆ. ತುಂಬಾ ಅದ್ಭುತವಾದ ಗೀತೆ ಇದು. ಅಂದಿಗೂ ಇಂದಿಗೂ ಇಂದೆಂದಿಗೂ ಈ ಹಾಡನ್ನ ಕೇಳ್ತಾ ಮೈಮರಿಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಶುಭ ಮಂಗಳವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳನ್ನು ಬಹಳಷ್ಟು ಜನಪ್ರಿಯ ಆಗಿರುವಂತಹ ಹಾಡುಗಳು. ಈ ಹಾಡಿನ ಗೀತೆ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ಬಹಳ ಇಷ್ಟ ಅಂತ ಹೇಳ್ತಾ ಇರೋರು ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತ, ಗಾಯತ್ರಿ, ಕೆ ವಿ ರಘುನಂದನ್, ದಳಪತಿ, ಚಳ್ಳಕೆರೆಯಿಂದ. ಸಂದೇಶಗಳನ್ನು ಓದೋದನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ಬನ್ನಿ ಇದೀಗ ಎಲ್ಲರ ಬಹುಮೆಚ್ಚಿನ ಗೀತೆ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ನಿಮ್ಮ ಅನಿಸಿಕೆಗಳನ್ನ ಇದೀಗ ಓದುವ ಸಮಯ. ಬನ್ನಿ, ಮುಂದಿನ ಸಂದೇಶ ಯಾವ್ದು ಕಳಿಸಿದ್ದಾರೆ ಅಂತ ನೋಡೋಣ. ಸಿರಿವಂತರ ಮನೆಯಲ್ಲಿ ದಾಸ್ಯ ಮಾಡಿಕೊಂಡು ಅವರು ಹೇಳಿದ ಹಾಗೆ ಕಾರ್ಯಮಗ್ನಾಗಿ ತನ್ನ ತಾಯಿಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ಹೆಸರು ಗಳಿಸಿ ಮನೆಯ ಸೇವಕನಾದರೂ ಪ್ರೀತಿ ವಿಶ್ವಾಸಗಳ ಉದಾತ್ತ ಗುಣವನ್ನು ಹೊಂದಿದ್ದ ಈತನಿಂದ ತಮ್ಮ ಮನೆಯ ಒಬ್ಬಳೇ ತಂಗಿ ವಿವಾಹದ ಗುಣಗಾನವನ್ನು ಮನೆಯ ಜೀತದಾಳುವಿನಿಂದ ಮಾಡಿಸಿದ ಸನ್ನಿವೇಶವನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನದ, ರವಿಚಂದ್ರನ್ ಮಾಲೇಶ್ರೀ ಅಭಿನಯದ, ಹಂಸರೇಖಾ ಅವರ ಸಂಗೀತ ಸಾಹಿತ್ಯದ, ಕೆ ಜೆ ಯೇಸುದಾಸನ್ ಹಾಡಿರುವಂತಹ ನಮ್ಮೂರ ಯುವರಾಣಿ ಕಲ್ಯಾಣದಂತೆ ರಾಮಾಚಾರಿ ಚಿತ್ರದ ಹಾಡನ್ನು ನಮಗಾಗಿ ಪ್ರಸಾರಿಸಿ ಅಂತ ಕೇಳಿಕೊಂಡಿದ್ದಾರೆ. ಬೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಂದ ಇದೀಗ ತಾನೇ ಪ್ರಸಾರ ಆಗಿದೆ. ಕೇಳಿದಿರಾ, ಆನಂದಿಸಿದಿರ ಅಂತ ನಾವು ಭಾವಿಸ್ತೇವೆ. ಹಾಗೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಮಂಗಳವಾರದ ಶುಭ ಸಂಜೆ. ತಮಗೂ ಸಹ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಚೆನ್ನಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಡಿ ರಾಜೇಂದ್ರ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ 1991 ಬಿಡುಗಡೆಯಾಗಿ ತೆರೆಕಂಡ ರಾಮಾಚಾರಿ ಚಿತ್ರದ್ದು. ಈ ಚಿತ್ರದ ನಟರುಗಳ ಅಭಿನಯ ಹಾಗೂ ಗೀತೆಯ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ. ಯೇಸುದಾಸ್ ಅವರ ಮಧುರ ಕಂಠದಲ್ಲಿ ಬಹಳ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಪ್ರಸಾರ ಆಗಿದೆ, ಕೇಳಿದಿರ ಅಂತ ನಾವು ಭಾವಿಸ್ತೀವಿ. ಸಂದೇಶಕ್ಕಾಗಿ ಧನ್ಯವಾದಗಳು. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಬಚ್ಚಬೋರನಹಟ್ಟಿಯಿಂದ ಸಣ್ಣ ಬೋರಯ್ಯ, ಬೋರಮ್ಮ, ಮನು, ವಿನುತ, ಜೀವಿತ ಇವರು ಹೇಳ್ತಾ ಇದ್ದಾರೆ, ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಹಾಡುಗಳು ಬಹಳ ಇಷ್ಟವಾಗಿದೆ. ಎಲ್ಲ ಹಾಡುಗಳು ಚೆನ್ನಾಗಿವೆ, ತಪ್ಪದೆ ಕೇಳ್ತೇವೆ, ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ಇನ್ನು ಎನ್ ಮಾರಣ್ಣ, ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಸಂಜೆಯ ಚಂದ್ರವಳಿ ಕಾರ್ಯಕ್ರಮದ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಹಾಡುಗಳನ್ನು ಕೇಳ್ತಾ ಇರ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀನಿ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ಸ್ನೇಹನ ಪ್ರೀತಿನ ಹಾಡು ತುಂಬ ಚೆನ್ನಾಗಿದೆ, ಈ ಹಾಡನ್ನು ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್, ಚಿತ್ರದುರ್ಗ. ಖಂಡಿತ ಪ್ರಸಾರ ಮಾಡ್ತೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ನಾಗೇಂದ್ರ ಗುಂಡಮ್ಮ, ದೊಡ್ಡವುಳ್ಳಾರ್ತಿ, ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಸಂಜೆಯ ನಿರೂಪಕರಿಗೆ ನಮ್ಮ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೇ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಇನ್ನು ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ ಕಾಶಮ್ಮ, ಕಾಮನಬಾವಿ ಬಡಾವಣೆ, ಚಿತ್ರದುರ್ಗದಿಂದ. ಈ ದಿನ ಆಯ್ಕೆ ಮಾಡಿರುವ ಮೂರು ಚಿತ್ರದ ಹಾಡುಗಳು ತುಂಬ ಸೊಗಸಾಗಿವೆ. ನನಗೆ ರಾಮಾಚಾರಿ ಚಿತ್ರದ ಹಾಡು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಮೂರು ಹಾಡುಗಳನ್ನು ತುಂಬ ಇಷ್ಟಪಟ್ಟು ಸಂದೇಶವನ್ನು ಕಳಿಸಿರುವಂಥದ್ದು ನೇತ್ರ ನಟರಾಜ್ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ ಡಾಕ್ಟರ್ ತುಳಸಿ ರಂಗನಾಥ್, ತರಳುಬಾಳು ನಗರ, ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ಚಿಕಿತ್ಸಾ ವಿಧಾನದಲ್ಲಿ ಎರಡು ಮುಖ್ಯ. ಒಂದು ವೈದ್ಯರು ನೀಡುವ ಟ್ರೀಟ್ಮೆಂಟ್, ಇನ್ನೊಂದು ನರ್ಸಿಂಗ್ ಕೇರ್ನಲ್ಲಿ

ನರ್ಸಿಂಗ್ ಕೇರ್ ಇದರಲ್ಲಿ ಯಾವುದೂ ಮೇಲ್ದರ್ಜೆಯಲ್ಲ, ಯಾವುದೂ ಕೆಳದರ್ಜೆಯಲ್ಲ. ಆದ ಕಾರಣ ರೋಗಿಯನ್ನು ಆರೈಕೆ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನಮ್ಮ ಶುಶ್ರೂಷಕರೇ ಹೆಚ್ಚು. ಸಿರಿಗೆರೆ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಶುಶ್ರೂಷಾಧಿಕಾರಿಗಳಿಗೆ ವಿಶ್ವ ಶುಶ್ರೂಷ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ತುಳಸಿ ರಂಗನಾಥ್. ಇವರು ಹೇಳ್ತಾ ಇದ್ದಾರೆ ಫ್ಲಾರೆನ್ಸ್ ನೈಟಂಗಲ್ ಅನ್ನು ಈ ಸಂದರ್ಭದಲ್ಲಿ ಖಂಡಿತ ಸ್ಮರಿಸುವ ದಿನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿಶ್ವ ದಾದಿಯರ ದಿನಕ್ಕೆ ಬಹಳ ಗೌರವಪೂರ್ಣವಾಗಿ ಅವರು ನಮಗೆ ಈ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲ ಉತ್ತಮ ನರ್ಸಿಂಗ್ ಸೇವೆ ನೀಡುತ್ತೀರಿ ಎಂದು ಭಾವಿಸಿ ಎಲ್ಲರಿಗೂ ಸಹ ಹ್ಯಾಪಿ ವರ್ಲ್ಡ್ ನರ್ಸಸ್ ಡೇ ಅಂತಲೂ ಸಹ ಕಳಿಸಿದ್ದಾರೆ. ಜೊತೆಗೆ ಇಂದಿನ ಎಲ್ಲ ಮೂರು ಹಾಡುಗಳನ್ನು ಮೆಚ್ಚಿಕೊಂಡು ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಕುಸುಮ ಸುರೇಶ್ ಮಸ್ಕಲ್ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, FM ಕೇಂದ್ರದ ನಿರೂಪಕರಿಗೆ ಶುಭ ಸಂಜೆ. ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಚಿತ್ರದ ಗೀತೆಗಳು ತುಂಬ ಸೊಗಸಾಗಿವೆ, ಅದರಲ್ಲೂ ರಾಮಾಚಾರಿ ಚಿತ್ರದ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಇನ್ನು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲ ಚೆನ್ನಾಗಿವೆ, ನಮಗೆ ಎಲ್ಲವೂ ಒಂದಕ್ಕಂತೂ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಖುಷಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ನಿರೂಪಕರಿಗೆ, ಇವತ್ತಿನ ಸಂಜೆಯ ಹಾಡುಗಳಲ್ಲಿ ರಾಮಾಚಾರಿ ಹಾಡನ್ನು ಕೇಳಿ ಸಂತೋಷ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಈಗಾಗಲೇ ಹಾಡನ್ನು ಕೇಳಿಬಿಟ್ಟು ಅದರ ಸಂತೋಷವನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ಇದೀಗ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ ಗಂಗಾವತಿ ಈರಣ್ಣ ಅವರು. ಶುಭ ಸಂಜೆ, ನಮಸ್ಕಾರಗಳು ಮೇಡಮ್, ಇವತ್ತಿನ ಹಾಡುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಸಹ ಕಳಿಸಿದ್ದಾರೆ. ಓಕೆ, ಮತ್ತೆ ತಡ ಮಾಡೋದು ಬೇಡ, ಈಗ ಎಲ್ಲರ ನಿರೀಕ್ಷೆಯ ಗೀತೆಗಳನ್ನು ಪ್ರಸಾರ ಮಾಡೋಣ. ಬನ್ನಿ, ಇದೀಗ ಒಂದು ಗೀತೆ ಸಜಿನಿ ಚಿತ್ರದಿಂದ.

ಪ್ರಹ್ಲಾದ್ ಜೆಎಂ ಅವರ ಸಾಹಿತ್ಯವಿರುವ ಎಆರ್ ರೆಹಮಾನ್ ಅವರ ರಾಗ ಸಂಯೋಜನೆ ಇರುವ ಗೀತೆಯನ್ನ ಕೇಳಿದಿರಿ. ಹಾಡಿದ್ದವರು ಶ್ರೀನಿವಾಸ್. ಈಗ ಮತ್ತೊಂದು ಗೀತೆಯನ್ನ ಕೇಳೋಣ, ಸ್ನೇಹನ ಪ್ರೀತಿನ ಚಿತ್ರದಿಂದ.

ನೀವು ಕೇಳ್ತಾ ಇದ್ದೀರಾ ಚಿತ್ರ ಅವರ ಧ್ವನಿಯಲ್ಲಿ ಸ್ನೇಹನ ಪ್ರೀತಿನ ಚಿತ್ರದ ಗೀತೆ. ಗೀತೆಗೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಪಿ ಹರಿಕೃಷ್ಣ ಅವರ ಸಂಗೀತವಿದೆ.

ಈಗೊಂದು ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಯಾರು ಅಂತಂದರೆ ಉಮಾದೇವಿ, ಪಿ ಡಬ್ಲ್ಯೂ ಕಾಲೋನಿ, ಬಿ ಆರ್ ಪ್ರಾಜೆಕ್ಟಿಂದ. ನಾನು ಹೆಸರನ್ನು ಆರಂಭದಲ್ಲೇ ಹೇಳಿರ್ತೀನಿ, ತಾವು ಬಹುಶಃ ಕೇಳಿಸ್ಕೊಂಡಿರಲ್ಲ, ಹಾಗಾಗಿ ಈ ಸಂದೇಶವನ್ನು ಕಳಿಸಿದ್ದೀರಾ ನೀವು. ಓಕೆ ಸ್ನೇಹಿತರೆ, ಇದೀಗ ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶವನ್ನು ಕಳಿಸಿದ ಪ್ರತಿಯೊಬ್ಬ ಕೇಳುಗರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಇದೀಗ 5:30:58. ಸ್ನೇಹಿತರೆ, ಇದೀಗ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಸಂದೇಶಗಳ ಕಾರ್ಯಕ್ರಮ. ಏನಪ್ಪ ಅಂತಂದರೆ, ನಾನೊಂದು ಒಗಟನ್ನು ಕೇಳ್ತೀನಿ, ಆ ಒಗಟಿಗೆ ಉತ್ತರವನ್ನು ನೀವು ನಮ್ಮ ಸಂದೇಶಕ್ಕೆ ನಮ್ಮ ನಿಲಯಕ್ಕೆ ಸಂದೇಶವನ್ನು ಕಳಿಸ್ಬೇಕಾಗಿರುತ್ತೆ. ಒಂದು ಒಗಟನ್ನು ಕೇಳ್ತೀನಿ, ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ಹಾಗೆ ನೀವು ಆ ಹಾಡಿನ ಅವಧಿಯೊಳಗೆ ಸಂದೇಶವನ್ನು ಕಳಿಸ್ಬೇಕು. ಒಂದು ಒಗಟು ಒಂದು ಹಾಡು ಪ್ರಸಾರ ಮಾಡುತ್ತಾ ನಿಮ್ಮ ಸಂದೇಶಗಳನ್ನು ಓದ್ತೇನೆ. ಮತ್ತೇಕೆ ತಡ, ಒಗಟಿಗೊಂದು ಪದ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ

0: ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗರೆ ನೀವು ಕೇಳ್ತಾ ಇದ್ದೀರಾ ಒಗಟಿಕೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. ಕೆಳಗರೆ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದಲ್ಲಿ ನೀವು ನಮ್ಮ ನೀಡಿದ ಫೋನ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬೇಕಾಗುತ್ತೆ. ನಾನು ಒಂದು ಒಗಟನ್ನು ಕೇಳ್ತೀನಿ, ಆ ಒಗಟಿಗೆ ಉತ್ತರಿಸಿ ನೀವು ನಮ್ಮ ನಿಲಯಕ್ಕೆ ಸಂದೇಶವನ್ನು ಕಳಿಸಬೇಕಾಗತ್ತೆ. ಹಾಗೆ ಜೊತೆ ಜೊತೆಗೆ ಹಾಡುಗಳನ್ನು ಕೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅದಕ್ಕೆ ನಮ್ಮ ನಿಲಯದ ಫೋನ್ ಸಂಖ್ಯೆನ ಹೇಳ್ಬಿಡ್ತೀನಿ, 944-864-2273. ಮತ್ತೊಮ್ಮೆ ತಿಳಿಸ್ತೀನಿ ಸ್ನೇಹಿತರೆ, 944-864-2273. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲ ಒಗಟು ನಿಮಗೋಸ್ಕರ ಕಾದಿದೆ, ಯಾವುದು ಅದು ಅಂತ ನೋಡೋದಾದರೆ, ಗಿಡವಲ್ಲ ಮರವಲ್ಲ ಆದರೂ ಮೈಯೆಲ್ಲ ಹಸಿರು, ಎಲೆ ಅಡಿಕೆ ಸುಣ್ಣ ನಾ ಆಗಿದಿಲ್ಲ ಆದರೆ ನಾನ್ಯಾರು. ಮತ್ತೊಮ್ಮೆ ಹೇಳ್ತೀನಿ, ಗಿಡವಲ್ಲ ಮರವಲ್ಲ ಆದರೂ ಮೈಯೆಲ್ಲ ಹಸಿರು, ಎಲೆ ಅಡಿಕೆ ಸುಣ್ಣ ನಾ ಆಗಿದಿಲ್ಲ, ಬಾಯೆಲ್ಲ ಕೆಂಪು ನಾನಾರು. ಈ ಒಗಟಿಗೆ ಉತ್ತರವನ್ನು ಕಳಿಸಿ ಅದರೊಳಗೆ ಒಂದು ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತೇನೆ. ಬನ್ನಿ ಕೇಳೋಣ ಬನಶಂಕರಿ ಚಿತ್ರದಿಂದ ಈ ಗೀತೆ.

ಕೇಳಿದ್ರೆ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿದಂತಹ ಒಗಟು ಏನು ಅಂತಂದ್ರೆ, ಗಿಡವಲ್ಲ ಮರವಲ್ಲ ಆದರೆ ಮೈಯೆಲ್ಲ ಹಸಿರು, ಎಲೆ ಅಡಿಕೆ ಸುಣ್ಣನ ಆಗಿದಿಲ್ಲ, ಬಾಯೆಲ್ಲ ಕೆಂಪು, ನಾನಾರು ಎಂಬುದಾಗಿ ಕೇಳಿದ್ದೆ. ಈ ಒಗಟಿಗೆ ನಮ್ಮ ಕೇಳುಗರು ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಉತ್ತರವನ್ನು ನೀಡಿದ್ದಾರೆ. ಉತ್ತರ ಏನು ಅಂತ ನಾನು ಹೇಳಿಬಿಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಗಿಳಿ. ಅದು ಮೈಯೆಲ್ಲ ಹಸಿರಾಗಿರುತ್ತೆ, ಮೂತಿ ಕೆಂಪುದಾಗಿರುತ್ತೆ, ಇದೇ ಇದರ ಅರ್ಥ. ಸಂದೇಶಗಳನ್ನು ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಂತರ ತೆಗೆದುಕೊಳ್ತೇನೆ. ಈಗ ಮತ್ತೊಂದು ಒಗಟನ್ನು ಕೇಳ್ತೇನೆ. ಏನು ಅಂತಂದರೆ, ಊರಿಗೆ ಒಂದೇ ಕೆರೆ, ಕೆರೆ ತುಂಬ ಮೀನು, ಕೆರೆಯಾಗ ಒಬ್ಬ ಕಲೆಗಾರ, ಅವನೇ ಬೆಳಕ ಸಿಂಗಾರ, ಮಕ್ಕಳಿಗೆ ಅವನೇ ಬಂಗಾರ, ಯಾರದು? ಮತ್ತೊಮ್ಮೆ ಹೇಳ್ತೀನಿ. ಊರಿಗೆ ಒಂದೇ ಕೆರೆ, ಕೆರೆ ತುಂಬ ಮೀನು, ಕೆರೆಯಾಗ ಒಬ್ಬ ಬಲೆಗಾರ, ಅವನ ಬೆಳಕು ಸಿಂಗಾರ, ಮಕ್ಕಳಿಗೆ ಅವನೇ ಬಂಗಾರ, ಯಾರದು? ಈ ಒಗಟಿಗೆ ಉತ್ತರವನ್ನು ಬಿಡಿಸಿ ಈಗ ಅದಕ್ಕೂ ಮುಂಚೆ ಒಂದು ಗೀತೆಯನ್ನು ಕೇಳಿಸ್ತೇನೆ ಅಂತ ಹೇಳ್ತಾ ಇದೀಗ ಗಜ ಚಿತ್ರದ ಈ ಗೀತೆಯನ್ನು ಕೇಳಿ ಬರೋಣ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಒಗ್ಗಟ್ಟಿಗೊಂದು ಪದ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದೀಗ ಒಗ್ಗಟ್ಟನ್ಗಳನ್ನು ಕೇಳ್ತಾ ಇದ್ದೀನಿ, ನೀವು ಸಹ ಅದಕ್ಕೆ ಉತ್ತರಿಸಿ ನಮ್ಮ ನಿಲಯಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಹೆಸರುಗಳನ್ನು ತೆಗೆದುಕೊಳ್ತೇನೆ, ಯಾರೆಲ್ಲ ನಮಗೆ ಉತ್ತರವನ್ನು ಕಳಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ನಾನೀಗ ಕೇಳಿದಂತಹ ಒಗ್ಗಟ್ಟಿಗೆ ಉತ್ತರವನ್ನು ನೀಡ್ತೇನೆ. ಊರಿಗೆ ಒಂದೇ ಕೆರೆ, ಕೆರೆ ತುಂಬ ಮೀನು, ಕೆರೆಯಾಗ ಒಬ್ಬ ಬಲೆಗಾರ, ಅವನ ಬೆಳಕು ಸಿಂಗಾರ, ಮಕ್ಕಳಿಗೆ ಅವನೇ ಬಂಗಾರ. ಇದಕ್ಕೆ ಸರಿಯಾದ ಉತ್ತರ ಮುಗಿಲು, ನಕ್ಷತ್ರ, ಚಂದ್ರ. ಕೆಳಗರೆ ಇದೀಗ ಮತ್ತೊಂದು ಒಗಟು ನಿಮಗಾಗಿ. ಏನಪ್ಪ ಅಂತಂದರೆ, ಇದೀಗ ಕೆಂಪು ಕುದುರೆಗೆ ಲಗಾಮು, ಒಬ್ಬ ಹತ್ತುತ್ತಾನೆ, ಒಬ್ಬ ಹಿಳಿಯುತ್ತಾನೆ. ಮತ್ತೊಮ್ಮೆ ಕೇಳ್ತೀನಿ, ಕೆಂಪು ಕುದುರೆಗೆ ಲಗಾಮು, ಒಬ್ಬ ಹತ್ತುತ್ತಾನೆ, ಇನ್ನೊಬ್ಬ ಇಳಿತಾನೆ, ಯಾರದು? ಈ ಒಗ್ಗಟ್ಟಿಗೆ ಉತ್ತರವನ್ನು ನೀಡಿ ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ, ಇದೀಗ ದೇವರ ದುಡ್ಡು ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಬರೋಣ.

ಆಕಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು.

ಸ್ನೇಹಿತರೆ, ನಾನು ಕೇಳಿದ ಒಗಟು ಕೆಂಪು ಕುದುರೆಗೆ ಲಗಾಮು, ಒಬ್ಬ ಹತ್ತುತ್ತಾನೆ ಮತ್ತೊಬ್ಬ ಇಳಿಯುತ್ತಾನೆ. ಇದಕ್ಕೆ ಉತ್ತರ ಬೆಂಕಿ, ಬಾಣಲೆ ಹಾಗೂ ದೋಸೆ. ಬನ್ನಿ, ಯಾರೆಲ್ಲ ನಾನು ಕೇಳಿದಂತಹ ಒಗಟುಗಳಿಗೆ ಉತ್ತರಿಸಿ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ಇದೀಗ ನೋಡೋಣ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನ ಕಳಿಸಿರುವಂತದ್ದು.

ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕು ಇದರಿಂದ. ಹಾಗೆ ವಿದ್ಯಾನಗರ ಹರಿಹರ ಇದರಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಳಿನಿ ಸದೇಶ ಸಂಗಮೇಶ್ವರ ಲೇಔಟಿನಿಂದ, ನಾಗೇಂದ್ರಪ್ಪ ಉಡೇವು ಇಲ್ಲಿಂದ, ಹಾಗೆ ಹನುಮಂತಪ್ಪ ಮಡಿವಾಳ ಜಗಳೂರು ತಾಲೂಕಿನಿಂದ, ಶಿಲ್ಪಾ ವಿದ್ಯಾನಗರದಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಪಿ ಶಿವು ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಚರಿತ್ ನಾಗ ಸ್ನೇಹ ನಾಗಾರ್ಜುನ ಕೊಳ್ಳೆಗಾಲದಿಂದ, ಜಿ ಜೆಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಹಾಗೆ ವರ್ಷ ಮೊಳಕಾಲ್ಮೂರಿನಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ಇಲ್ಲಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಎಂ ಈಶಣ್ಣ ಮುತಿಗಾರನಹಳ್ಳಿಯಿಂದ, ಹಾಗೆ ತಿಪ್ಪಿರಮ್ಮ ಸಕಲ ಪುರದಟ್ಟಿ ಇಲ್ಲಿಂದ, ಹಾಗೆ ಚಿಗಟೇರಿಯಿಂದ ಆದಿಶೆಟ್ರು ಅವರು, ಆದಿಶೆಟ್ರು ಬಸವರಾಜ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಶಶಿಕಲಾ ಸಾಯಿನಾಥ ಎಂ ಕೆ ಹಟ್ಟಿ ಇಲ್ಲಿಂದ, ಮೀರಾ ಅಮರನಾಥ್ ಸಂದೇಶವನ್ನು ಕಳಿಸಿದ್ದಾರೆ, ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರ್ ಡಿ ಎನ್ ಹೇಮಲತಾ, ಗ್ರೀಷ್ಮ ಲೋಚನ್, ಶ್ರೀದೇವಿ ಅನಸೂಯ ಚಿತ್ರದುರ್ಗ ಐ ಡಿ ಪಿ ಲೇಔಟಿನಿಂದ. ದಯಮಾಡಿ ತಮ್ಮ ಸಂದೇಶವನ್ನು ಕಳಿಸುವಾಗ ಬಹಳಷ್ಟು ಕೇಳುಗರ ನಾವು ಸಂದೇಶಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗಾಗಿ ನೇರವಾಗಿ ನಿಮ್ಮ ಹೆಸರು ಹಾಗೆ ಉತ್ತರವನ್ನು ಕಳಿಸಿದರೆ ಸಾಕಾಗತ್ತೆ. ಮತ್ತು ಮುಂದಿನ ಸಂದೇಶವನ್ನು ಕಳಿಸಿರುವಂಥದ್ದು ಸುಭಾನ್ ಕೋರಿ ಹಗರ ಬೊಮ್ಮನಹಳ್ಳಿ ತಾಲೂಕಿನಿಂದ, ಹಾಗೆ ಮಂಜುನಾಥ ಶೆಟ್ಟಿ ಯಾದವೇಂದ್ರ ನಿಲಯ ಇವರು ಸಂದೇಶವನ್ನು ಕಳಿಸಿದ್ದಾರೆ ಎಲ್ಲಿಂದ ಅಂತಂದರೆ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ. ಹಾಗೆ ಹಿರಿಯೂರು ತಾಲೂಕಿನಿಂದ ಐನಳ್ಳಿ ಗ್ರಾಮದ ಸಂಸ್ಕೃತಿ ನಿವಾಸದಿಂದ ಸಂದೇಶವನ್ನು ಕಳಿಸಿದ್ದಾರೆ ವಿಶ್ವಾಸ್ ಯು ಎಚ್ ಪ್ರಿಯಸುತ್ತ ಅಂತ ಹೇಳಿಬಿಟ್ಟು. ಹಾಗೆಯೇ ರಾಯಭಾಗ ತಾಲೂಕಿನ ಮುಗಳಕೋಡದಿಂದ

ಶಿವಲಿಂಗ ಹಿರಮಿಟ್ ಕಲಾವತಿ ಅಭಿಷೇಕ್ ಯಾಹಿರಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಜಗಳೂರು ತಾಲೂಕು ಇಲ್ಲಿಂದ, ಹಾಗೆ ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ, ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ಅಂಗಡಿ ತಿಪ್ಪೇಶ್ ಚೈತ್ರ, ಸೋನು ಪ್ರಜ್ವಲ್ ಇವರು, ಹಾಗೆ ಕುಮಾರ್ ಎಸ್ ಆರ್ ಎಸ್ ಆರ್ ಕೆ ಹೆಚ್ ಇಲ್ಲಿಂದ, ಕೆ ಎಚ್ ಪಿ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ನಾಗೇಂದ್ರಪ್ಪ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆಯಿಂದ, ಮೇನಕ ಉಮೇಶ್ ಚಿತ್ರದುರ್ಗದಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ ಇಲ್ಲಿಂದ, ಹಾಗೆ ಮರ್ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಮೋಹನ್ ಬೀದರ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಬೀದರಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಪೂಜಾ ಗರಣಿ ರಸ್ತೆ ಗೋಪನಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ ಇಲ್ಲಿಂದ, ಜೊತೆಗೆ ರಾಕೇಶ್ ಭರತ್ ತೇಜು ಯಶವಂತ ಕೊಂಡ್ಲಹಳ್ಳಿಯಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ KM ಜಗಳೂರು ತಾಲೂಕು ಇಲ್ಲಿಂದ, ಸಾವೇಂದ್ರಪ್ಪ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಇವರುಗಳು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಸ್ನೇಹಿತರೆ, ಇದು ನಮ್ಮ ನಾನು ಕೇಳಿದಂತಹ ಒಗ್ಗಟ್ಟಿಗೆ ಉತ್ತರಗಳನ್ನು ನೀಡಿ ಸಂದೇಶವನ್ನು ಕಳಿಸಿದಂತಹವರ ಕೇಳುಗರ ಹೆಸರುಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಜೊರಕ ಜೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಒಗಟುಗಳು ಬುದ್ಧಿಗೆ ಕಸರತ್ತು ನೀಡುವ ಸವಾಲುಗಳು, ಕನ್ನಡ ಪದಪುಂಜಗಳ ಜೋಡಿಸಿ ಜ್ಞಾನಾರ್ಜನೆ ನೀಡುತ್ತವೆ ಈ ಒಗಟುಗಳು. ಪದಕ್ಕೊಂದು ಅರ್ಥ, ಆ ಅರ್ಥದೊಳಗೊಂದು ಅರ್ಥ, ಬುದ್ಧಿಗೆ ಸವಾಲು, ಮನರಂಜನೆಯ ಮುದ, ಒಟ್ಟೊಟ್ಟಿಗೆ ನೀಡುತ್ತವೆ ಕನ್ನಡದ ಶಬ್ದ ಸಂಪತ್ತು ಒಗಟುಗಳು. ಇವುಗಳ ನಿಗೂಢಾರ್ಥ ಅವೇ ಅವುಗಳ ಭಾಷಾ ಸೌಂದರ್ಯ, ಅದುವೇ ಈ ನಮ್ಮ ಒಗಟುಗಳು. ಇಂತಹ ಒಗಟುಗಳ ಜೊತೆಗೆ ಸುಮಧುರ ಗೀತೆಗಳ ಕಾರ್ಯಕ್ರಮ, ಅದುವೇ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕೇಳಿದರೆ ಇದುವರೆಗೂ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಾಗೂ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಈ ಮೂಲಕ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಎಫ್ಎಂ ಸಮಯ ಸರಿಯಾಗಿ ಈಗ 6:30. ನೂರ 2.6 MHz ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಲಿವೆ. ಇದೀಗ ಕೆಲವು ಪ್ರಕಟಣೆಗಳು.
5: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
6: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
5: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
6: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
5: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
7: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
8: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
4: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ ಅಂದರೆ 13/5/2026 ಇದೇ ಬುಧವಾರ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ವಿಷಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಎಸ್ವಿ ರವಿಶಂಕರ್, ಪ್ರಾಂಶುಪಾಲರು, ಜೆಎಂಟಿ ಕ್ಯಾಂಪಸ್, ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು ಚಿತ್ರದುರ್ಗ. ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: In a social media post, the NTA informed that this decision has been made in the interest of students and in recognition of the trust on which the national examination system rests. The agency also stated that the government has decided to refer the matter to the Central Bureau of Investigation for a comprehensive inquiry into the allegations of paper leak. The agency said it will extend full cooperation to the Bureau and provide all materials, records and assistance required for the investigation. It said the decision was made following the inputs examined by the NTA in coordination with central agencies and investigative findings shared by law enforcement agencies. The NTA said the examination will be reconducted on dates to be notified separately. Registration details, candidature information and examination centres selected for the May 2026 cycle will remain unchanged and be carried forward to the reconducted examination. The agency informed that no fresh registration will be required and no additional examination fee will be levied. Senior BJP leader Hemanta Biswa Sarma has taken oath as the Chief Minister of Assam for a second consecutive term. Governor Lakshman Prasad Acharya administered him the oath of office in secrecy at a ceremony held at the Veterinary College ground in Khanapara, Guwahati. Along with Dr. Sarma, four MLAs were also sworn in as cabinet ministers. They include Rameshwar Teli and Ajanta Niyog from the BJP, Atul Bora from Aham Gana Parishad and Charan Bora from Bodoland People's Front. Prime Minister Narendra Modi, Union Home Minister Amit Shah, Defence Minister Rajnath Singh, several union ministers and chief ministers from the NDA-ruled states attended the ceremony. Chief Justice of India Surya Kant has announced to constitute a high-powered committee headed by Supreme Court Justice Arvind Kumar to prepare a blueprint for the modernization of courts across the country and secure a government allocation of 40 to 50,000 crore rupees for the purpose. The Judicial Infrastructure Advisory Committee will address infrastructural deficiencies in courts through substantial financial support from the government. The committee has been tasked with submitting its detailed findings and funding requirements to Sanjeev Sanyal, a member of the Prime Minister's Economic Advisory Council, by 31st August this year. In IPL cricket, Gujarat Titans will take on Sunrisers Hyderabad in Ahmedabad today. The match will begin at 7:30 p.m. Indian time. And that is the end of this news bulletin.
1: Akashavani Chitradurga FM Prasara Kendra. Nora Erdu Point Aru Megahertz Kalali Namani Ledinda Karikramagalana Kelta Diri Ega Samia Sariagi Aru Gente Hattu Nimisha Hattu Sekindugalu Idika Indu Matu Nale Namani Ledinda Prasara Vagalirua Karikramagala Vivara Tiliona
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
2: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನ್ನಿಂಗ್ಹ್ಯಾಮ್ ರೋಡ್
1: ಇನ್ನು ಮುಂದೆ 6:15 ಜನಪದ ಸಂಗೀತ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ಯುಎಂ ಮರಳಸಿದ್ದೇಶ್. 7:45 ಭಾಷಣ. ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮೂಡಿಬರಲಿದೆ. 9:30 ನಮ್ಮ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಇಂದು ಸಂಜೆಯ ಚಂದ್ರವಳಿ ಪ್ರಸಾರದ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಎಫ್ಎಸ್ ಕಲ್ಲಪ್ಪ ಮಟ್ಟವರಿಂದ. ರಾಜ್ಯವ್ಯಾಪಿ ಪ್ರಸಾರಗೊಳ್ಳಲಿದೆ. 6:35 ದೇಶಭಕ್ತಿಗೀತೆ ನಮ್ಮ ನಿಲಯದಿಂದ. 6:40 ರೈತರಿಗೆ ಸಲಹೆ ಕೇಳುತ್ತೀರಿ.

6:45ಕ್ಕೆ ಭಾವಗೀತೆ ಪ್ರಸಾರವಾಗಲಿದೆ. 6:50ಕ್ಕೆ ಆರೋಗ್ಯ ಬಿಂದು, ವಿಷಯ ಹಿರಿಯರ ಆರೋಗ್ಯ ರಕ್ಷಣೆ ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀಪಾದ ಹೆಗಡೆ. 7:00ಗೆ ದಿನಚರಿ, 7:15ಕ್ಕೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 7:30ಕ್ಕೆ ಸೇವಾ ಮಾಹಿತಿ ಪ್ರಸಾರವಾಗಲಿದೆ. 7:45ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50ಕ್ಕೆ 8:30ಕ್ಕೆ ಹಾಗೂ 9:30

ಹಾಗೂ ಐಟಿಐ ಪಾಸಾದವರಿಗೆ ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಲಭ್ಯವಿರುವ ಡಿಪ್ಲೊಮಾ ಕೋರ್ಸ್ಗಳು. ಭಾಗವಹಿಸುತ್ತಾರೆ ಎಸ್ವಿ ರವಿಶಂಕರ್, ಪ್ರಾಂಶುಪಾಲರು ಜೆಎಂಟಿ ಕ್ಯಾಂಪಸ್, ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು ಚಿತ್ರದುರ್ಗ, ಪ್ರಾಯೋಜಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. 11 ಗಂಟೆಗೆ ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಸ್ಥಳ ಪರಿಚಯ ಮಾಡಿಕೊಳ್ಳುತ್ತೀರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮೂಡಿಬರುವುದು. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಜಾಂಪಣ್ಣ ಅಹಶ್ಯಾಳ್. 1 ಗಂಟೆಗೆ ಪ್ರಗತಿಪಥ, ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಜೀವನ್ ಬೀಮಾ ಜೀವನ್ ಜ್ಯೋತಿ ಬೀಮಾ ಯೋಜನೆ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರುವುದು. 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗ ದೇವರ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರೀಮತಿ ಚಂದ್ರಿಕಾ ಲೋಕನಾಥ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಟ್ಟದ ಸೈಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು ರಾತ್ರಿ 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಕೇಳುಗರೆ, ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 6:55. ಇದೀಗ ಕೇಳೋಣ ಜನಪದ ಸಂಗೀತ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೇನೆ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
3: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕೇಳಿಗರೆ, ಇದೀಗ ಕೇಳಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ.

0: ಇದುವರೆಗೂ ಚಿತ್ರದುರ್ಗ ತಾಲೂಕು ಆಯಿತೋಳು ಗ್ರಾಮದ ವಿ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:30
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22 ರಿಂದ 2025-26 ರವರೆಗಿನ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು 40%ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು 80%ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021

0: ಇಪ್ಪತ್ತೆರಡನೇ ಸಾಲಿನ ಹಣಕಾಸು ವರ್ಷದಿಂದ 2025-26 ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು 40%. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು 45%ನ್ನು ಮಹಿಳಾ ಉದ್ಯಮಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 6:35:10. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
6: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಸೇವಾ ಮಾಹಿತಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ.

0: 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು, 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ, ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು

ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟ್ರದಲ್ಲಿರುವ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: Alkış. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಈಗ ಸರಿಯಾಗಿ 6:51.05 ಇದೀಗ
1: ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.

0: ಐವತ್ತೈದರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಇದೀಗ.
5: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಪ್ರಸ್ತುತ ಕೃಷಿ ಬೆಳೆಗಳಲ್ಲಿ ಈ ಒಂದು ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ನಮ್ಮ ಕೃಷಿಕರು ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್.
6: ನಮಸ್ಕಾರ ಸರ್. ಸರ್, ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೇಂದ್ರ ಸರ್ಕಾರ ಒಂದು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಒಂದು ಮಹತ್ವದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಏನಪ್ಪ ಅಂತಂದರೆ, ರೈತರಲ್ಲಿ ಈ ಏನು ರಸಗೊಬ್ಬರಗಳಾಗಲಿ ಅಥವಾ ಗೊಬ್ಬರಗಳ ಬಳಕೆ ಏನು ಮಾಡ್ತಿದ್ದಾರೆ, ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅಂಥೇಳಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತಿಗಳು, ಕೃಷಿ ಇಲಾಖೆ, ಆತ್ಮ ಯೋಜನೆ ಏನು ಇವ್ರ ಜೊತೆ ಸೇರಿಕೊಂಡು ನಾವು ನಮ್ಮ ಈ ಒಂದು ಕಾರ್ಯಕ್ರಮಗಳ ರೂಪರೇಷೆ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಭಾಳ ಮುಖ್ಯವಾಗಿ ಈಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಭಾಳ ಅಗತ್ಯವಾಗಿದೆ. ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ಮಣ್ಣಿನ ಫಲವತ್ತತೆ ಮೇಲೆ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ. ಬಟ್ ಈಗ ಈಗೇನು ಈಗ ಮುಂದೆ ಮುಂಗಾರು ಏನು ಬರುತ್ತಲ್ವಾ, ಈ ಮುಂಗಾರು ಬಂದಾಗ ರೈತರು ಮೊದಲು ಕೆಲಸ ಮಾಡಬೇಕಾಗಿರೋದು ಈ ಮುಂಗಾರಿಗಿನ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು.
5: ಮಣ್ಣಿನ ಪರೀಕ್ಷೆ ಸಮತೋಲನ ಒಂದು ಗೊಬ್ಬರವನ್ನು ಕೊಡಬೇಕಂತಂದ್ರೆ ಮಣ್ಣಿನಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳು ಇದ್ದಾವೆ, ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಕೊರತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಮಾಹಿತಿ ಸಿಗಬೇಕಂತಂದ್ರೆ ಮಣ್ಣು ಪರೀಕ್ಷೆಗೆ ಹೋಗಬೇಕಾಗುತ್ತೆ.
6: ಹೌದೌದು, ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡಬೇಕು. ಈಗ ನೀವು ಯಾವುದೇ ಗೊಬ್ಬರ ಕೊಡಕ್ಕೆ ಹೋದ್ರು ಈಗ ನಮಗೆ ಮಣ್ಣಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಉದಾಹರಣೆಗೆ ಈಗ ಲಘು ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಪ್ರಧಾನ ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಇವನ್ನೆಲ್ಲ ನಾವು ಮಾಡಬೇಕಪ್ಪ ಅಂತಂದರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಈಗ ಗೊಬ್ಬರ ಅಂದ ತಕ್ಷಣ ನಮ್ಮ ರೈತರಿಗೆ ಬರೀ ನಾವು ರಸಗೊಬ್ಬರದ ಬಗ್ಗೆನೇ ನಾವು ಯಾವಾಗಲೂ ತಿಳ್ಕೊಳ್ತಾ ಇರ್ತೀವಿ. ಯೂರಿಯಾ, DAP, MOP, ಅದ್ರ ಜೊತೆಗೆ ಈ ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಆಮೇಲೆ ಜೀವಾಮೃತ, ಈ ಘನಾಮೃತ, ಈ ಬೇರೆ ಬೇರೆ ಸಾವಯವ ಮೂಲಗಳನ್ನು ಕೂಡ ರೈತರು ತಗೋಬೇಕಾಗಿದೆ. ಯಾಕೆ ಅಂತಂದರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಹಾಕೋ ಜೊತೆಗೆ ಮಣ್ಣಿನಲ್ಲಿರುವಂಥ ಜೀವಾಣುಗಳಿಗೂ ಕೂಡ ಆಹಾರ ಬೇಕಾಗಿದೆ. ಹಾಗಾಗಿ ನಾವು ಯಾವುದೇ ಒಂದು ಕೃಷಿ ಮಾಡ್ತೀವಿ ಅಂತಂದರೂ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಈ ಕೃಷಿ ಬೆಳೆಗಳಲ್ಲಿ, ಈಗ ಸಾಮಾನ್ಯವಾಗಿ ಕೃಷಿ ಬೆಳೆ ಅಂದ ತಕ್ಷಣ ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅಥವಾ ಈಗ ರಾಗಿ, ಈ ಭತ್ತ, ಹತ್ತಿ, ಈ ಬೇರೆ ಬೇರೆ ಪ್ರಮುಖ ಬೆಳೆಗಳೇನಿದಾವಲ್ಲ, ಈ ಬೆಳೆಗಳನ್ನ ನಾವು ಹೆಚ್ಚು, ಈಗ ನಮ್ಮ ಮೆಕ್ಕೆಜೋಳ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಬೇಡುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಸಮತೋಲನ ಗೊಬ್ಬರಗಳನ್ನ ಕೊಟ್ಟು ಬೆಳೆಗಳನ್ನ ಕಾಪಾಡ್ಕೋಬೋದು ಅನ್ನೋದು ಭಾಳ ಮುಖ್ಯವಾಗಿದೆ. ಅದರಲ್ಲಿ ಈಗ ನೀವು ಏನು ಸಮಗ್ರ ಪೋಷಕಾಂಶ ಅಂದ ತಕ್ಷಣ ನಮಗೆ ಮೊದಲು ಮಾಡಬೇಕಾಗಿರೋದು ಮಾಗಿ ಉಳುಮೆ. ಈಗ ನಿಮ್ಮ ಭೂಮಿಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನೀರಿನ ಏನು ಹಿಡ್ಕೊಳ್ಳೋವಂಥದ್ದು ಜಾಸ್ತಿ ಆಗುತ್ತೆ. ಎರಡನೇದು, ಈಗ ನಾವು ಈಗ ಉದಾಹರಣೆಗೆ ಮೆಕ್ಕೆಜೋಳ ಏಕಬೆಳೆ ಪದ್ಧತಿಯಾಗಿ ಬೆಳೀತಿದ್ದೀವಿ ಅಂತಂದರೆ ಅಲ್ಲಿ ನಾವು ಅಂತರ ಬೆಳೆಗಳನ್ನ ಮಾಡ್ಕೋಬೇಕು. ಈಗ ಮೆಕ್ಕೆಜೋಳದ ಜೊತೆ ತೊಗರಿ ಆಗಿರ್ಬೋದು, ಮೆಕ್ಕೆಜೋಳದ ಜೊತೆ ಸೋಯಾಬೀನ್ ಹಾಕ್ಬೋದು, ಮೆಕ್ಕೆಜೋಳ

0: ಜೊತೆ ಅವರೇ ಹಾಕ್ಬೋದು. ಈಗ 8 ಸಾಲು ಮೆಕ್ಕೆಜೋಳ ಹಾಕಿದ್ರೆ 2 ಸಾಲು ತೊಗರಿ ಹಾಕ್ಬೋದು, 8 ಸಾಲು ಮೆಕ್ಕೆಜೋಳ ಹಾಕಿದ್ರೆ 1 ಸಾಲು ನಾವು ಅವರೇ ಹಾಕೋಬಹುದು. ಈಗ ಸೋಯಾ ಅವರೇನ ಬಹಳಷ್ಟು ಕಡೆ ಎಲ್ಲ ಈಗ 2 ಸಾಲು ಮೆಕ್ಕೆಜೋಳ 2 ಸಾಲು ಸೋಯಾ ಅವರೇನು ಹಾಕ್ತಿದ್ದಾರೆ. ಇವೇನಾಗುತ್ತೆ ಅಂತಂದ್ರೆ ಅವಧಿ ಕಡಿಮೆ ಇರುತ್ತೆ ಈ ಅವರೆ ಮತ್ತೆ ಸೋಯಾಬೀನು. ಇವು ಮಣ್ಣಿನ ಫಲವತ್ತತೆ ಹೆಚ್ಚುವ ಜೊತೆಗೆ ನಮಗೆ ಈಗ ಪೋಷಕಾಂಶಗಳನ್ನು ಮಣ್ಣಿಗೆ ಜಾಸ್ತಿ ಸೇರಿಸ್ತವೆ. ಯಾಕಂದರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ನಾವು ಸಪ್ರೇಟಾಗಿ ಪೋಷಕಾಂಶಗಳನ್ನ ಕೊಡ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಇವು ಸಾವಯವ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸ್ತವೆ. ಈಗ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದ ತಕ್ಷಣ ನಾವು ಯಾವಾಗಲೂ ನಮಗೆ ಫಸ್ಟ್ ಬರಬೇಕಾಗಿರೋದು ಏನು, ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು.
1: ಈಗ ಜೈವಿಕ ಗೊಬ್ಬರಗಳು ಅಂತಂದ್ರೆ ಯಾವ್ಯಾವ ಬರ್ತಾವೆ ಸರ್? ಈಗ ಬೀಜೋಪಚಾರ ಮಾಡಬೇಕು ಅಂದ್ರೆ
0: ಈ ಜೈವಿಕ ಗೊಬ್ಬರ ಅಂದ್ರೆ ಏನಪ್ಪ ಫಸ್ಟ್ ಅಂತಂದ್ರೆ ಜೀವಾಣುಗಳಿಂದ ತಯಾರಿಸಲ್ಪಟ್ಟ ಗೊಬ್ಬರಕ್ಕೆ ನಾವು ಜೈವಿಕ ಗೊಬ್ಬರ ಅಂತೀವಿ. ಈ ಉದಾಹರಣೆಗೆ ನಮಗೆ ಈಗ ಏಕದಳ ಧಾನ್ಯ ದ್ವಿದಳ ಧಾನ್ಯಗಳು ಇದಾವೆ. ಅದರಲ್ಲಿ ಏಕದಳ ಧಾನ್ಯಗಳು ನಾನಾಗಲೇ ಹೇಳಿದಂಗೆ ಮೆಕ್ಕೆಜೋಳ ಮತ್ತೆ ಈ ಭತ್ತ ಈ ರಾಗಿ ಇವೆಲ್ಲ ಪ್ರಮುಖ ಬೆಳೆಗಳು ನಮ್ಮ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ. ಈಗ ಮುಂಗಾರಿನಲ್ಲಿ ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡಿ ಬಳಕೆ ಮಾಡಬೇಕು. ಯಾವಪ್ಪ ಜೈವಿಕ ಗೊಬ್ಬರಗಳು ಅಂತಂದ್ರೆ ಅಜೋಸ್ಪಿರ್ಲಮ್, ಅಸ್ಟೋಬ್ಯಾಕ್ಟರ್ ಮತ್ತೆ ರೈಸೋಬಿಯಮ್. ಇವೇನಿದಾವಲ್ಲ ಅಜೋಸ್ಪಿರ್ಲಮ್, ಅಸ್ಟೋಬ್ಯಾಕ್ಟರ್, ರೈಸೋಬಿಯಮ್ ಮತ್ತೆ ರಂಜಕ ಕರಗಿಸುವ ಗೊಬ್ಬರ PSP ಅಂತ ಕರಿತೀವಿ. ಈ ಅಜೋಸ್ಪಿರ್ಲಮ್, ಅಸ್ಟೋಬ್ಯಾಕ್ಟರ್ ಮತ್ತೆ ರೈಸೋಬಿಯಂ ಏನ್ ಮಾಡುತ್ತೆ ಅಂತಂದ್ರೆ ಈ ಸಾರಜನಕನ ಸ್ಥಿರೀಕರಣ ಮಾಡುತ್ತೆ. ಗಾಳಿಯಲ್ಲಿರೋದು ಮತ್ತೆ ಮಣ್ಣಿನಲ್ಲಿರುವಂತಹ ಸಾರಜನಕ ಹಿಡಿದಿಟ್ಕೊಂಡು ನಿಮಗೆ ನೋಡಿರ್ಬೋದು ನೀವು ತೊಗರಿ ಮತ್ತೆ ಈ ದ್ವಿದಳ ಧಾನ್ಯಗಳಲ್ಲಿ ಗಂಟು ತರ ಏನ್ ಕಾಣುತ್ತಲ್ಲ, ಆ ಸಾರಜನಕನ ಹಿಡಿದಿಟ್ಕೊಂಡು ಬೆಳೆಗಳಿಗೆ ಅದು ಒದಗಿಸ್ತಾ ಇರುತ್ತೆ. ಇಲ್ಲಿ ನಾವು ಈ ಏನು ಏಕದಳ ಧಾನ್ಯಗಳಿಗೆ ಅಸ್ಟೋಬ್ಯಾಕ್ಟರ್, ಅಜೋಸ್ಪಿರ್ಲಮ್ ನ ಉಪಯೋಗ ಮಾಡಬೇಕು ಬೀಜೋಪಚಾರವಾಗಿ. ಈ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಮಾಡಬೇಕು. ಪ್ರತಿ ಎಕರೆ ಬೀಜಕ್ಕೆ 200 KG ಇವನ್ನ ಏನು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಇದ್ರ ಜೊತೆಗೆ PSP ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ, ಅಂದ್ರೆ ಮಣ್ಣಿನಲ್ಲಿರೋ ರಂಜಕವನ್ನ ಬೆಳೆಗೆ ಸಿಗುವ ರೂಪ ಅಂತ ಮಾಡುವಂತ ಕೆಲಸನು ಕೂಡ ಮಾಡ್ತವೆ ಇವು. ಇದ್ರ ಏನ್ ಲಾಭ ನಮಗೆ ಅಂತಂದ್ರೆ ಇದರಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರ ಏನು ಶಿಫಾರಸು ಮಾಡ್ತೀವಲ್ಲ, ಈ ರಾಸಾಯನಿಕ ಗೊಬ್ಬರ ಶಿಫಾರಸು ಮಾಡಿದ್ರಲ್ಲಿ 10-15% ಅಷ್ಟು ನಾವು ಕಡಿಮೆ ಹಾಕ್ಬೋದು. ಯಾಕಂದ್ರೆ ಆಲ್ರೆಡಿ ನಾವು ರಾಸಾಯನಿಕ ಏನು ಗೊಬ್ಬರ ನಾವು ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತೀವಿ ಬೀಜೋಪಚಾರ ಮಾಡಿದ ಮುಖಾಂತರ. ಬೀಜೋಪಚಾರ ಹೆಂಗೆ ಮಾಡ್ಕೋಬೇಕು ರೈತರು ಅಂತಂದರೆ ಬಿತ್ತನೆ ಮಾಡುವ ಒಂದು 1/2 ಗಂಟೆ ಮುಂಚೆ ಸ್ವಲ್ಪ ಬೆಲ್ಲದ ನೀರು, ಒಂದು ಈಗ ನೀವು 1 ಎಕರೆ ಬೀಜ ಮೆಕ್ಕೆಜೋಳ ಇದೆ ಅಂತಂದರೆ ಅಥವಾ ರಾಗಿ ಇದೆ ಅಥವಾ ಭತ್ತ ಇದೆ ಅಂತಂದರೆ ಒಂದು 1/2 ಲೀಟ್ರಷ್ಟು ಡಿಕಾಕ್ಷನ್ ಮಾಡ್ಕೊ, ಅಂದರೆ ಬೆಲ್ಲದ ನೀರು ಮಾಡಿಕೊಂಡು ದ್ರಾವಣ ಮಾಡ್ಕೊಂಡಾಗ ಏನಾಗುತ್ತೆ ಅದನ್ನು ಬೀಜದ ಮೇಲೆ ಲೇಪನ ಮಾಡಬೇಕು. ಏನಾಗುತ್ತೆ, ಒಂದು ಅಂಟ ಕೆಲಸ ಮಾಡುತ್ತೆ, ಇನ್ನೊಂದು ಆಹಾರ. ಈಗ ನಾವು ಜೈವಿಕ ಗೊಬ್ಬರ ಅಂದರೆ ಜೀವಾಣುಗಳವು, ಈ ಜೀವಾಣುಗಳನ್ನ ನೀವು ಓಪನ್ ಮಾಡಿದ ತಕ್ಷಣ ನಾವು ಏನಾರ ಬೀಜೋಪಚಾರ ಮಾಡಿದ್ರೆ ಅವಕ್ಕೆ ಆಹಾರ ಬೇಕು. ಈ ಬೆಲ್ಲದ ಮುಖಾಂತರ ನಮಗೇನಾಗುತ್ತೆ ಅದಕ್ಕೆ ಆಹಾರ ಸಿಗುತ್ತೆ. ಈ ಫ್ರುಕ್ಟೋಸ್ ಆಗಿರ್ಬೋದು, ಏನು ಇದ್ರಲ್ಲಿ ಬೆಲ್ಲದಲ್ಲಿ ಸಿಗುವಂತಹ ಆಹಾರ ಇದಕ್ಕೆ ಸಿಕ್ಕಾಗ ಬೆಳವಣಿಗೆ ಹೆಚ್ಚಾಗಿ ಸೀಡ್ ಮೇಲೆ ಕೋಟಾಗಿ ಬೆಳ್ಕೊಂಡು ಯಾವುದೇ ರೀತಿಯಾದ ರೋಗ ಮತ್ತು ಕೀಟ ಬರದಂಗೂ ತಡೀತವೆ. ಆಮೇಲೆ ಜರ್ಮಿನೇಷನ್ ಕೂಡ ಬಹಳ ಚೆನ್ನಾಗುತ್ತೆ. ಹಾಗಾಗಿ ಬಿತ್ತನೆ ಮಾಡುವ ಪೂರ್ವದಲ್ಲಿ ರೈತರು ಈ ಒಂದು ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಖರ್ಚು ಕಡಿಮೆ ಇದೆ, ಆಮೇಲೆ ನಮ್ಗೆ ಇಳುವರಿ ಕೊನೆಗೆ ಇಳುವರಿನೂ ಕೂಡ ಹೆಚ್ಚಾಗುತ್ತೆ. ಭತ್ತಕ್ಕಾಗಲಿ ರಾಗಿ ಆಗಲಿ ಮೆಕ್ಕೆಜೋಳಕ್ಕೆ ಮಾಡ್ಬೋದು, ತೊಗರಿಗೂ ಮಾಡ್ಬೋದು.
1: ಅಂದರೆ ಆದಷ್ಟು ಜೈವಿಕ ಬೀಜೋಪಚಾರ ಮಾಡೋದು ಉತ್ತಮ ಅಂತ ಹೇಳ್ತೀರಾ?
0: ಹೌದು ಸರ್, ಯಾಕೆಂತಂದ್ರೆ ಆಲ್ರೆಡಿ ರಾಸಾಯನಿಕ ಬೀಜೋಪಚಾರ ಮಾಡಿರ್ತಾರೆ. ನೀವು ಯಾವ್ದಾರ ಬೀಜ ಹೊರಗಿಂದ ಪರ್ಚೇಸ್ ಮಾಡಿದ್ರೆ ಅವ್ರು ರಾಸಾಯನಿಕದಲ್ಲಿ ಬೀಜನ ಬೀಜೋಪಚಾರ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ನೀವು ಜೈವಿಕವಾಗಿ ಮಾಡಬೇಕು. ಈಗ ಅಕಸ್ಮಾತ್ ನಾವು ಮನೆಯ ರಾಗಿನೋ ಅಥವಾ ಶೇಂಗಾನೋ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲೂ ಕೂಡ ನೀವು ಬೀಜೋಪಚಾರ ಮಾಡ್ಬೋದು. ಮೊದಲು ರಾಸಾಯನಿಕ ಮಾಡಬೇಕು, ನಂತರ ಜೈವಿಕ ಮಾಡಬೇಕು. ಫಸ್ಟ್ ಜೈವಿಕ ಮಾಡಬಾರದು, ಮೊದಲು ರಾಸಾಯನಿಕ ಮಾಡಿ ಒಂದು 10-15 ನಿಮಿಷ ಆದ್ಮೇಲೆ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಬಹಳ ಸೂಕ್ತ.
1: ಅಂದ್ರೆ ಬಿತ್ತನೆ ಬೀಜಕ್ಕೆ ಒಂದು ರಾಸಾಯನಿಕ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರ, ಈಗ ನಮ್ಮ ರೈತರಿಗೆ ಹೆಂಗ್ ಗೊತ್ತಾಗಬೇಕು ಯಾವ್ದು ನಾವು ಬಳಕೆ ಮಾಡಬೇಕು ಬಿತ್ತನೆ ಬೀಜಕ್ಕೆ, ಬೀಜೋಪಚಾರ ಮಾಡಬೇಕು ರಾಸಾಯನಿಕವಾಗಿ ಅಂತಂದ್ರೆ?
0: ಹೌದು ಸರ್, ಈಗ ಸಾಮಾನ್ಯವಾಗಿ ಈಗ ನಾವು ಈಗ ನಾನು ಏನು ಹೇಳಿದ್ದೆ ಅಂತಂದರೆ ಈಗ ನಾವು ಹೊರಗಿಂದ ಬೀಜ ಏನು ತರ್ತೀವಲ್ಲ, ಅಂದರೆ ನೀವು ಅಂಗಡಿಯಲ್ಲಿ ಮಾರುಕಟ್ಟೆಯಲ್ಲಿ ನೀವೇನು ಬೀಜ ತರ್ತಿರಲ್ಲ ಅಧಿಕೃತ ಮಾರಾಟಗಾರರಿಂದ ಬೀಜ ತಗೊಂಡಾಗ ಅವು ಬೀಜೋಪಚಾರಕ್ಕೆ ಬಂದಿರ್ತವೆ, ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರ್ತವೆ. ಈಗ ಸಪೋಸ್ ನಾವು ಮನೆಯಲ್ಲೇ ಇಟ್ಕೊಂಡು ನಾವು ಯೂಸ್ ಮಾಡ್ತೀವಿ ಅಂದರೆ ಉದಾಹರಣೆಗೆ ರಾಗಿ ರಾಗಿ ಶೇಂಗಾ ಹಂಗೆ ಬಿತ್ತೀವಿ ಅಂದರೆ ನಮ್ಮ ಜಮೀನಲ್ಲಿ ಉದಾಹರಣೆಗೆ ಈಗ ನಾನು ಶೇಂಗಾ ಬಿತ್ತಾ ಇದ್ದೀನಿ, ಜಮೀನಿಗೆ ಭಾಳ ಸರ್ ನಮಗೆ ಇರುವೆಗಳ ಕಾಟ ಇದ್ರ ಕಾಟ ಅಂತ ಅಂತಾಗ ಅಂಥ ಸಮಯದಲ್ಲಿ ಕ್ಲೋರೋಫೈರಿಪಾಸ್ ನಾವು 50 ml ಕ್ಲೋರೋಫೈರಿಪಾಸ್ನ 1 ಎಕರೆ ಬೀಜಕ್ಕೆ ನಾವು ಚೆನ್ನಾಗಿ ಅದನ್ನು ಲೇಪನೆ ಮಾಡಿಬಿಟ್ಟು ಬಿತ್ತನೆ ಮಾಡೋದ್ರಿಂದ ಇದೊಂದು ಬೀಜೋಪಚಾರ ಮಾಡ್ಬೋದು. ಭತ್ತದಲ್ಲಿ ಬೆವಿಸ್ಟಾನ್ ಯೂಸ್ ಮಾಡ್ತಾರೆ, ಕಾರ್ಬನ್ ಡೆನ್ಸಿಮ್ ಯೂಸ್ ಮಾಡ್ತಾರೆ, ಅಂದರೆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಬರಲಿ ಅಂತೇಳಿ. ಈ ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಜೀವಾಮೃತನೂ ಕೂಡ ಬಿತ್ತನೆ ಮಾಡೋಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ.
1: ಅಂದರೆ ಎಲ್ಲ ಒಂದು ಕಡೆ ಜೀವಾಮೃತನ ಬೀಜೋಪಚಾರ ಮಾಡೋಕ್ಕೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹೌದು, ಯಾಕೆ ಅಂತಂದರೆ ಸರ್, ಈಗೇನಾಗಿದೆ ಅಂದರೆ ನಾವೆಲ್ಲನೂ ಕೂಡ ಹೊರಗಿಂದ ದುಡ್ಡು ಕೊಟ್ಟು

0: ಅದ್ರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕೆ ಬೀಜಾಮೃತನ ಮಾಡ್ಕೊಳ್ತಾರೆ ರೈತರು. ಏನಪ್ಪ ಅಂತಂದ್ರೆ ಈ ಸಮತೋಲನ ರಸ ಗೊಬ್ಬರಗಳ ಬಳಕೆ ನಾವು ತಿಳ್ಕೊಬೇಕಾಗಿದೆ. ಒಂದು ನಾನು ಹೇಳ್ದಂಗೆ ಜೈವಿಕ ಗೊಬ್ಬರ ಆಯ್ತು. ಎರಡನೇದು ನಾವು ಏನಪ್ಪ ಅಂದ್ರೆ ಈ ಏನು ಹಸಿರೆಲೆ ಗೊಬ್ಬರಗಳು.
1: ಈಗ ಕೃಷಿಯಲ್ಲಿ ಅಂದ್ರೆ ಕುಷ್ಕಿ ಬೆಳೆಗಳಲ್ಲಿ ಯಾವ ರೀತಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ
0: ಸರ್? ಕುಷ್ಕಿನೂ ನೀವು ಹಸಿರೆಲೆ ಗೊಬ್ಬರ ಮಾಡಕ್ ಅವಕಾಶ ಇದೆ. ಹೆಂಗೆ ಅಂತಂದ್ರೆ ಉದಾಹರಣೆಗೆ ನಿಮಗೆ ಮೇ ಮೊದಲನೇ ವಾರದಲ್ಲಿ ಅಥವಾ ಮಳೆ ಬಂತು ಅಥವಾ ನಿಮಗೆ ನೀರಾವರಿ ಸೌಲಭ್ಯ ಇದ್ರೆ ಮೇ ಮೊದಲನೇ ವಾರದಲ್ಲಿ ಭೂಮಿ ಸಿದ್ಧತೆ ಮಾಡಿಕೊಂಡು ಈಗ ಡ್ಯಾಂಚ್ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದು, ಉರುಳಿ ಇವನ್ನ ಉಗ್ಬಿಟ್ಟು ನಾವು ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಇನ್ನೊಂದು ನಾವು ನಾನಾಗಲೇ ನಿಮ್ಗೆ ಹೇಳಿದೆ, ಸ್ವಾಭಾವಿಕವಾಗಿ ಮೆಕ್ಕೆಜೋಳ ಪ್ಲಸ್ ತೊಗರಿ ಮಾಡೋದ್ರಿಂದ ಅವ್ರ ಹಸಿರೆಲೆ ಗೊಬ್ಬರ ಅಲ್ಲೇ ಬೆಳೆದಂಗೆ ಆಗುತ್ತೆ. ಯಾಕಂದ್ರೆ ತೊಗರಿ ಬಿದ್ದಂಥ ಎಲೆಗಳು ಹಸಿರೆಲೆ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಈಗ ಭತ್ತದ ಬೆಳೆಗಾರರು ಕೂಡ ಅವರು ಏನು ಸಮತೋಲನ ರಸಗೊಬ್ಬರ ಬಳಕೆ ಅಥವಾ ಸಮತೋಲನವಾಗಿ ಅಥವಾ ಸಮಗ್ರ ಪೋಷಕಾಂಶ ಮಾಡಬೇಕು ಅಂತಂದ್ರೆ ಬರೀ ಮಳೆಯಾಶ್ರಿತ ಪ್ರದೇಶದವ್ರು ಮಾಡಿದ್ರೆ ಆಗಲ್ಲ, ನೀರಾವರಿ ಪ್ರದೇಶದವರು ಮಾಡಬೇಕು. ಭತ್ತ ನಾವು ಬೆಳೀತಾ ಇದ್ದೀವಿ ಸುಮಾರು, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 50,000 ಹೆಕ್ಟರ್ ಪ್ರದೇಶದಷ್ಟು ಭತ್ತ ಇದೆ. ಈಗ ಭತ್ತಕ್ಕೂ ಕೂಡ ಅವರು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡದೇ ಇದ್ರೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗ್ತಿರೋದು ಭತ್ತದ ಬೆಳೆಯಲ್ಲಿ. ಶಿಫಾರಸ್ಗಿನ ಹೆಚ್ಚು ಗೊಬ್ಬರವನ್ನ ಹಾಕ್ತಾರೆ, ಅದ್ರ ಬದಲು ಗೊಬ್ಬರನ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಅದರಲ್ಲಿ ಹೇಳಿದ್ರೆ ಬೀಜೋಪಚಾರ ಮಾಡಬೇಕು. ಎರಡನೇದು ಹಸಿರೆಲೆ ಗೊಬ್ಬರ, ನೀವು ಭತ್ತ ಬಿತ್ತನೆ ಮಾಡೋಕ್ಕಿಂತ ಒಂದೂವರೆ ತಿಂಗಳು ಮುಂಚೆ, ಈಗೇನು ಜೂನ್ ತಿಂಗಳು ಮೊದಲನೇ ವಾರದಲ್ಲಿ ನೀವೇನು ಭೂಮಿ ಸಿದ್ಧತೆ ಮಾಡ್ಕೊತಿರಲ್ಲ, ಅವಾಗ ಒಂದು ಕಲ್ಟಿವೇಟರ್ ಹೊಡೆದ್ಬಿಟ್ಟು ನೀವು ಏನು ಡಯಾಂಚ ಸೆಣಬನ್ನ ಹಾಕ್ಬಿಡ್ಬೇಕು. ಒಂದು ಎಕರೆಗೆ 20 ಕೆಜಿ ಅಷ್ಟು ಬೀಜ. ಇದು ಬೀಜ ಹಾಕಿದಾಗ ಏನಾಗುತ್ತೆ, ಇದನ್ನ ನಾವು 45 ದಿವಸ ಆದ್ಮೇಲೆ ಒಂದು 50% ಹೂ ಆಡ್ತಿರೋ ಸಮಯದಲ್ಲಿ ಇದನ್ನ ಭೂಮಿ ಒಳಗೆ ಸೇರಿಸ್ಬಿಡ್ಬೇಕು. ಈಗ ನಮಗೆ ರೈತರಿಗೆ ಏನಂದ್ರೆ ಗೊಬ್ಬರ ಅಂದ ತಕ್ಷಣ ಬರೀ ಯೂರಿಯಾ, ಡಿ ಎ ಪಿ, ಎಂ ಒ ಪಿ, ಎಸ್ ಒ ಪಿ ಎಲ್ಲ
1: ಗೊಬ್ಬರ ಅಂತಂದ್ರೆ ಮನಸ್ಥಿತಿಯಲ್ಲಿ ಬರೋದು.
0: ಹೌದು. ಅದಕ್ಕೆ ಬದಲಾವಣೆ ಅಂತಂದ್ರೆ ಏನಂದ್ರೆ ರೈತರಿಗೆ ಗೊತ್ತಿರುತ್ತೆ, ಬಟ್ ಈ ಇದೊಂದು ಉಪಯೋಗ ಮಾಡೋದನ್ನ ರೈತರು ಕಲ್ತ್ಕೋಬೇಕು. ಅವಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಮಗೆ ನಾವು ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಣ್ಣು ಪರೀಕ್ಷೆ ಮಾಡಕ್ಕೆ ರೈತರು ಬರ್ತಾರಲ್ಲ, ಬಂದಾಗ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ರಸಸಾರ ಆಗಲಿ ಅಥವಾ ಈ ಸಾರಜನಕ, ರಂಜಕ, ಪೊಟ್ಯಾಶು ಇವೆಲ್ಲ ಭೂಮಿಯಲ್ಲಿ ಇದ್ದಾವೆ, ಬೆಳೆಗೆ ಸಿಗುವ ರೂಪದಲ್ಲಿ ಇಲ್ಲ ಇವು. ಅದಕ್ಕೆ ಸಿಗುವ ರೂಪ ಮಾಡಬೇಕಪ್ಪ ಅಂತಂದ್ರೆ ಮಣ್ಣಿನಲ್ಲಿರುವಂತ ಜೀವಾಣುಗಳಿಗೆ ನಾವು ಹೆಚ್ಚು ಆಹಾರ ಕೊಡಬೇಕಾಗಿದೆ. ಈ ಜೀವಾಣುಗಳು ಕೆಲಸ ಮಾಡಿದ್ರೆ ನಮಗೆ ಬೆಳೆಗಳಿಗೆ ಗೊಬ್ಬರ ಸಿಗುತ್ತೆ. ಈ ಜೀವಾಣುಗಳು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮ್ಮ ಬೆಳೆಗಳಿಗೆ ಗೊಬ್ಬರ ಸಿಗಲ್ಲ. ಹಾಗಾಗಿ ರೈತರು ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಒಂದು ಜೈವಿಕ ಗೊಬ್ಬರ, ಇನ್ನೊಂದು ಏನು ಹೇಳಿದ್ನಲ್ಲ ಹಸಿರೆಲೆ ಗೊಬ್ಬರ. ಇದ್ರ ಜೊತೆಗೆ ನಾವು ಬಹಳಷ್ಟು ಸರಿ ರೈತರಿಗೆ ಹೇಳಿರ್ತೀವಿ ಏನಂತಂದ್ರೆ, ಈ ತಿಪ್ಪೆ ಗೊಬ್ಬರ ಆಗಲಿ ಮತ್ತಾಮೇಲೆ ಎರೆಹುಳ ಗೊಬ್ಬರ ಇವನ್ನೆಲ್ಲ ರೈತರಿಗೆ ನಾವು ನಮ್ಮ ಏನು ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನು ಕರಿತೀವಲ್ಲ, ರೈತರಿಗೆ ಏನು ಮಾಡಬೇಕು, ಉತ್ಪಾದನೆ ಹೆಂಗೆ ಮಾಡಬೇಕು ಅಂತ ಹೇಳಿದಾಗ, ನಾವು ಪ್ರತಿ ಸರಿನೂ ಬೆಳೆಗಳಿಗೆ ಒಂದು 5 ಟನ್ನಷ್ಟು ತಿಪ್ಪೆ ಗೊಬ್ಬರನ ಹಾಕ್ರಿ ಅಂತ ಹೇಳ್ತೀವಿ.
1: ಕೊಟ್ಟಿಗೆ ಗೊಬ್ಬರ ಅದು
0: ಬೇಕು ಸರ್. ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ನೀವು ಕೊಡಲಿಲ್ಲ ಅಂತಂದರೆ ಮಣ್ಣಿನಲ್ಲಿರುವ ಜೀವಾಣುಗಳಿಗೆ ಆಹಾರ ಇರಲ್ಲ. ಹಾಗಾಗಿ ಇದನ್ನು ಕೂಡ ಅದಕ್ಕೆ ನಾವು ಹೇಳೋದು 50% ಸಾರಜನಕ ನೀವು ಯೂರಿಯಾ ಮುಖಾಂತರ ಕೊಟ್ಟರೆ, ಇನ್ 50% ಸಾರಜನಕನ ಈ ಆರ್ಗ್ಯಾನಿಕ್ ಸೋರ್ಸ್ಗಳ ಮುಖಾಂತರ ಕೊಡ್ರಿ ಅಂತ. ಹಸಿರೆಲೆ ಗೊಬ್ಬರ, ಜೈವಿಕ ಗೊಬ್ಬರ, ಈ ತಿಪ್ಪೆ ಗೊಬ್ಬರ, ಎರೆ ಗೊಬ್ಬರ ಇದ್ರ ಮುಖಾಂತರ ಕೊಡೋದು ಬಹಳ ಸೂಕ್ತ ಸರ್.
1: ಮತ್ತೆ ಎಲ್ಲೇ ಒಂದ್ ಕಡೆ ಈಗ ಕೃಷಿಯಲ್ಲೇ ಸಿಗುವಂತ ತ್ಯಾಜ್ಯಗಳನ್ನ ಯಾವ ರೀತಿ ನಾವು ಬಳಸಬೇಕು?
0: ನಾವು ಏನು ಉದಾಹರಣೆ ಮೆಕ್ಕೆಜೋಳ ಕಟಾವ್ ಮಾಡ್ತೀವಲ್ಲ, ಇವಾಗೆಲ್ಲ ಫೀಲ್ಡ್ ಅಲ್ಲೇ ನಾವು ಕಟಾವ್ ಮಾಡೋದ್ರಿಂದ ಯಂತ್ರ ಕಂಬೈಂಡರ್ ಹಾರ್ವೆಸ್ಟರ್ ಬಂದಿರೋದ್ರಿಂದ ನಿಮಗೆ ದಂಟೆಲ್ಲ ಅಲ್ಲೇ ಬೀಳುತ್ತೆ. ಇವಾಗ ನಿಮಗೆ ಕೃಷಿಯಲ್ಲಿ ನೀವು ಕ್ಲೀನ್ ಆಗಿ ಅದನ್ನ ಕಟಾವ್ ಮಾಡಿದ ತಕ್ಷಣ ನಾವು ಭೂಮಿ ಒಳಗೆ ಮಲ್ಚ್ ಮಾಡಿಬಿಟ್ರೆ ಇವಾಗೆಲ್ಲ ನಿಮಗೆ ಏನು ರೋಟೋವೇಟರ್ ಬಂದಿದ್ದಾವೆ ಇವೆಲ್ಲ ಭೂಮಿಯಲ್ಲಿ ಸೇರುತ್ತೆ. ಇನ್ನು ಎಲ್ಲ ಅಕಸ್ಮಾತ್ ವೇಸ್ಟ್ ಉಳಿಯುತ್ತೆ ಅಂತಂದ್ರೆ ವೇಸ್ಟ್ ಒಂದ್ ಕಡೆ ಸೈಡ್ ಹಾಕಿ ಎರೆ ಗೊಬ್ಬರನು ಕೂಡ ತಯಾರು ಮಾಡ್ಕೋಬಹುದು. ಆಮೇಲೆ ಇದ್ರ ಜೊತೆಗೆ ಈಗ ನೋಡ್ರಿ, ಈಗೆಲ್ಲ ಜೀವಾಮೃತ ಕಡೆ ಸ್ವಲ್ಪ ರೈತರು ಒಲವು ತೋರಿಸ್ತಾ ಇದ್ದಾರೆ. ಈಗ ಜೀವಾಮೃತ ಈಗ ನೋಡ್ರಿ 200 ಲೀಟರ್ ಡ್ರಮ್ ಅಲ್ಲಿ ಒಂದು 2-3 ಕೆಜಿಯಷ್ಟು ಸಗಣಿ, 1-3 ಕೆಜಿಯಷ್ಟು ದ್ವಿದಳ ಧಾನ್ಯಗಳ ಹಿಟ್ಟು, ಆಮೇಲೆ 1-2 ಕೆಜಿ ಬೆಲ್ಲ, ಆಮೇಲೆ 2 ಲೀಟರ್ಷ್ಟು ಗಂಜಲ, ಇದನ್ನು ಮಿಕ್ಸ್ ಒಂದು 200 ಲೀಟ್ರಿಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು 7-8 ದಿವಸ ಬಿಟ್ಟರೆ ಈ ಜೀವಾಮೃತ ತಯಾರಾಗುತ್ತೆ. ತಯಾರಾಗಿ ನಿಮಗೆ ಬೆಳೆಗಳಿಗೆ ನೇರವಾಗಾರ ಕೊಡ್ಬೋದು, ಡ್ರೆಂಚಿಂಗ್ ಅಂತೀವಿ. ಇಲ್ಲಾಂದರೆ ನೀರಾವರಿ ಬೆಳೆಗಳಿಗೆ ನೀವು ನೀರಿಗೆ ಹಾಕಿದ್ರೆ ಅದ್ರ ಜೊತೆಗೆ ಹರಿದು ಹೋಗುತ್ತೆ. ನೀರಾವರಿಯಲ್ಲಿ ಸೌಲಭ್ಯ ಕೊಡ್ತಿರ್ತೀರೋ ಅಲ್ಲಿ. ಈಗ ಬೇರೆ ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದು, 5 ml 1 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ಬೋದು. ಸರಿ, ಈಗ ಏನಾಗಿದೆ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಕ್ಕೆ ಬೇರೆ ಬೇರೆ ನಾವು ದಾರಿಗಳನ್ನ ನೋಡ್ಕೋಬೇಕಾಗಿದೆ.
1: ಬರೀ ರಾಸಾಯನಿಕ ಒಂದೇ ಅಲ್ಲ,
0: ರಾಸಾಯನಿಕ ಹಾಕದಷ್ಟು ಮಣ್ಣು ಹಾಳಾಗುತ್ತೆ. ಅದಕ್ಕೆ ಬೇರೆ ದಾರಿಗಳಂದ್ರೆ ನಮಗೆ ತಿಪ್ಪೆ ಗೊಬ್ಬರ ಸಿಗಲ್ಲ ಅಂತಾರೆ. ಅಂತಾರೆ ಒಂದ್ ಹಸು ಆಕಳು ಕಟ್ಟಿದ್ರೆ ಗಂಜಲ ಇದ್ರೆ ನೀವು ಇದನ್ನ ಮಾಡ್ಕೋಬಹುದು, ಏನು ಜೀವಾಮೃತ ಮಾಡ್ಕೋಬಹುದು. ಇವಾಗ ಸರ್ ಈಗ ಇವಾಗ ಏನಾಗಿದೆ ಅಂತಂದ್ರೆ ಎಲ್ಲರೂ ಬೇರೆ ಬೇರೆ ಪದ್ಧತಿಗಳ ಮುಖಾಂತರ ಹೋಗ್ತಾ ಇದಾರೆ. ಈಗ ನಮ್ಗೆ ತೋಟಗಾರಿಕೆ ಬೆಳೆಗಳಲ್ಲೂ ಒಂಥರ ಮಾಡ್ತಾರೆ, ಕೃಷಿ ಬೆಳೆಗಳಲ್ಲೂ. ಯಾಕಂದ್ರೆ ಕೃಷಿ ಬೆಳೆಗಳು ನಿಮಗೆ ಮೂರುವರೆ ತಿಂಗಳ ಅವಧಿಗೆ ಮುಗಿದೋಗುತ್ತೆ. ಈ ಬೆಳೆಗಳಿಗೆ ಏನ್ ನಮಗೆ ಸೌಲಭ್ಯಗಳು ಬೇಕು, ಯಾವ ನ್ಯೂಟ್ರಿಯಂಟ್ ಬೇಕು ಅನ್ನೋದು ಗೊತ್ತಿರಬೇಕು. ಇದ್ರ ಜೊತೆ

0: ಲಘು ಪೋಷಕಾಂಶಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಕೃಷಿ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಬಳಕೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ.
0: ಅಲ್ಲ ಸರ್, ನೀವು ಏನಂದ್ರೆ ಈಗ ಬಹಳಷ್ಟು ಸರಿ ರೈತರುಗಳು ಈ ಲಘು ಪೋಷಕಾಂಶದ ಬಳಕೆ ಅಂದ ತಕ್ಷಣ ಬರೀ ತೋಟಗಾರಿಕೆ ಬೆಳೆಗಳು ಅಂದ್ಕೊಂಡಿರ್ತಾರೆ. ಇಲ್ಲ, ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಮೆಕ್ಕೆಜೋಳಕ್ಕೆ ಜಿಂಕ್ ಸಲ್ಫೇಟ್ ಅಂತ ಯೂಸ್ ಮಾಡ್ತಾರೆ, ಭತ್ತಕ್ಕೂ ಕೂಡ ಯೂಸ್ ಮಾಡ್ತಾರೆ, ರಾಗಿಗೆ ಕಬ್ಬಿಣ ಮತ್ತು ಇನ್ನೊಂದು ಜಿಂಕ್ ಇರುವಂತದನ್ನು ಯೂಸ್ ಮಾಡ್ತಾರೆ. ಯಾಕಂದ್ರೆ ರಾಗಿಯಲ್ಲಿ ಕೊರತೆ ಕಾಣುತ್ತೆ, ಐರನ್ ಮತ್ತೆ ಜಿಂಕ್ ಕೊರತೆ ಕಾಣುತ್ತೆ. ಅಂತ ಸಂದರ್ಭದಲ್ಲಿ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ಬಿತ್ತನೆ ಮಾಡುವ ಸಮಯದಲ್ಲಿ 5-10 kg ಈ ಮಿಶ್ರಣ ಸಿಗುತ್ತೆ ನಮ್ಗೆ, ಈಗೆಲ್ಲ ಈ ಏನು ಮೈಕ್ರೋನ್ಯೂಟ್ರಿಯಂಟ್ ಮಿಶ್ರಣ ಸಿಗುತ್ತೆ, ಲಘು ಪೋಷಕಾಂಶಗಳು ಇವನ್ನ ನೀವು ಹಾಕ್ಬಿಡ್ಬೇಕು. ಬಿತ್ತನೆ ಮಾಡೋ ಸಮಯದಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೆ ಸಿಂಪರಣೆ ಮುಖಾಂತರ ಈ ಚಿಲೇಟೆಡ್ ಫಾರ್ಮ್ಸ್ ಎಲ್ಲ ಬಂದಿದಾವೆ, ನೀವನ್ನು ಅಷ್ಟೇ 5 g 5 ml ನೀರಿ ಕರಗಿಸ್ಕೊಂಡು ನೀವು ಸಿಂಪರಣೆನು ಮಾಡಬಹುದು. ಇದು ಮಾಡೋದ್ರಿಂದ ಏನಪ್ಪ ಅಂತಂದ್ರೆ, ಈ ಲಘು ಪೋಷಕಾಂಶಗಳ ಕೊರತೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ಕೊಂಡ್ರೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮಗೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ, ಎಲೆಗಳು ಹಳದಿ ಆಗಿ ಈಗ ನಮ್ಗೇನಾಗುತ್ತೆ, ಈಗ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಪೋಷಕಾಂಶಗಳು ನಮಗೇನು ಬೇಕಲ್ಲ ಅವು ಸಿಗೋ ರೂಪದಲ್ಲಿ ಇರಬೇಕು ಯಾವಾಗಲೂ. ಹಾಗಾಗಿ ನೀವು ನೇರವಾಗಿ ಸಿಂಪರಣೆನು ಮಾಡ್ಬೋದು, ಭೂಮಿಗೂ ಕೂಡ ಲಘು ಪೋಷಕಾಂಶಗಳನ್ನ ಹಾಕ್ಬೋದು. ಹಾಗಾಗಿ ರೈತರು ಯೋಚನೆ ಮಾಡಬೇಕು, ಈ ಏನು ಸಮತೋಲನ ಗೊಬ್ಬರಗಳನ್ನ ಬಳಸ್ಬೇಕು, ಒಂದೇ ಗೊಬ್ಬರ. ಈಗ ನೋಡ್ರಿ, ಈಗ ನಮ್ಗೆ ಯೂರಿಯಾ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಸ್ವಾಭಾವಿಕವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ 4:2:1 ಅಂತ, 4 kg ಸಾರಜನಕ, 2 kg ರಂಜಕ, 1 kg ಪೊಟ್ಯಾಶ್ ಹಾಕ್ರಿ ಅಂತ ಹೇಳ್ತೀವಿ. ಬಟ್ ಏನಾಗಿದೆ ಅಂದ್ರೆ ಅದು ಜಾಸ್ತಿ ಆಗಿದೆ. ಈ ಕೆಲವು ಪ್ರದೇಶಗಳಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯ ಸ್ವಲ್ಪ ಉತ್ತಮ ಅಂದ್ರೆ ಗೊಬ್ಬರದ ಬಳಕೆಯಲ್ಲಿ. ನೀವು ಅದೇ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್ ಅಲ್ಲೆಲ್ಲ ಹೋದ್ರೆ ಅವ್ರದ್ದು ಜಾಸ್ತಿ ಇದೆ ಗೊಬ್ಬರದ ಬಳಕೆ ನಮ್ಮಲ್ಲಿ. ಅದಕ್ಕೆ ಈಗೇನಪ್ಪ ಅಂದ್ರೆ ಈಗ ನೀವು ಹೇಳದಂಗೆ ಸುಡೋದ್ರ ಬದಲು ಈ ತರ ಗೊಬ್ಬರಗಳನ್ನ ಕನ್ವರ್ಟ್ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಂಡು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ, ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಏನಂತಂದ್ರೆ, ನಾಳೆ ನೀವು ಗೊಬ್ಬರ ತಗೋಬೇಕು ಅಂತಂದ್ರೆ ಮಣ್ಣಿನ ಪರೀಕ್ಷೆ ಚೀಟಿ ಇರಬೇಕು, ಕಾರ್ಡ್ ಕಂಪಲ್ಸರಿ ಕಡ್ಡಾಯ ಮಾಡ್ತಾರೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಮಾಡಿದ್ದಾರೆ ಆ ಕಡ್ಡಾಯ, ಅದರಲ್ಲಿ ಈಗ ನುರಿತ ತಜ್ಞರು ಅದರಲ್ಲಿ ಬರೆದಿರ್ತಾರೆ, 1 kg ಯೂರಿಯಾ ಬೇಕಾಗುತ್ತೆ, 1 kg MOP ಬೇಕಾಗುತ್ತೆ ಅಂತ. ಅವಾಗ ನಿಮಗೆ ಅಂಗಡಿಯವನು ಅಷ್ಟನ್ನೇ ಸಪ್ಲೈ ಮಾಡಬೇಕಾಗುತ್ತೆ,
1: ಹೆಚ್ಚು ಕೇಳಿದ್ರೆ ಕೊಡಲ್ಲ ಅವಾಗ.
0: ಅಲ್ಲ, ಕೊಡಲ್ಲ ಅಂದ್ರೆ ಉತ್ಪಾದನೆ ಇಲ್ದಂಗೆ ಆಗುತ್ತೆ ನಮಗೆ. ಯಾಕೆಂದ್ರೆ ಇವಾಗಿರೋ ಭೂಮಿ ಲೆಕ್ಕಾಚಾರದಲ್ಲಿ ನಮ್ಗೆ ಈಗ ಕಳೆದ 20 ವರ್ಷದಿಂದ ಎಷ್ಟು ಗೊಬ್ಬರ ಬೇಡಿಕೆ ಇತ್ತು ಈಗಲೂ ಅಷ್ಟೇ ಬೇಡಿಕೆ ಕೊಡ್ತೀವಿ ನಾವು. ಬಟ್ ನಮ್ಗೆ ಒಂದ್ ಕಡೆ ನಾವು ನೋಡ್ಕೋಬೇಕು, ಯಾಕಂದ್ರೆ ಭೂಮಿ ಜಾಗ ಕಡಿಮೆ ಆಗಿದೆ ತಾನೆ 20 ವರ್ಷದಲ್ಲಿ. ಹಂಗಾದ್ರೆ ಬಳಕೆನು ಕಡಿಮೆ ಆಗ್ಬೇಕು. ಬಟ್ ಬಳಕೆ ಕಡಿಮೆ ಆಗ್ತಾ ಇಲ್ಲ, ಬಳಕೆ ಜಾಸ್ತಿ ಆಗ್ತಾ ಇದೆ, ಇನ್ನು ಗೊಬ್ಬರದ ಬಳಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಏನಂತೀವಿ, ಸಮತೋಲನ ಇಲ್ಲ, ಶಿಫಾರಸಿನ ಮಾಡುವಂತ ಗೊಬ್ಬರ ಹಾಕಲ್ಲ, ಅತಿ ಹೆಚ್ಚು ಗೊಬ್ಬರಗಳನ್ನ ಬಳಸ್ತಾ ಇದೀವಿ. ಬಹಳಷ್ಟು ರೈತರು ಪಾಪ ಅವ್ರಿಗೂ ಗೊಂದಲ ಇರುತ್ತೆ, ಯಾವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಈ ಗೊಬ್ಬರ ಚೆನ್ನಾಗಿ ಬರುತ್ತೋ ಅದು ಚೆನ್ನಾಗಿ ಬರುತ್ತೋ. ಎಷ್ಟೋ ಸರಿ ನಾವು ರೆಕಮೆಂಡೇಶನ್ ಮಾಡಿರ್ತೀವಿ ಈ ಗೊಬ್ಬರದ ಬಳಕೆ ಈಗ ಅವಶ್ಯಕತೆ ಇಲ್ಲ ಅಂತ. ಭತ್ತದ ಬೆಳೆಗಾರ ಆಗಿರ್ಬೋದು, ಮೆಕ್ಕೆಜೋಳದ ಬೆಳೆಗಾರ ಆಗಿರ್ಬೋದು, ಬಿತ್ತನೆ ಮಾಡಿ ನಾವು 45 ದಿವಸದೊಳಗೆಲ್ಲ ಮುಗಿಸ್ಬಿಟ್ರೆ ಗೊಬ್ಬರ ಹಾಕೋದು ಅಂತೀವಿ. ಎಷ್ಟೋ ಸರಿ 60-70 ದಿವಸಕ್ಕೂ ಗೊಬ್ಬರ ಹಾಕ್ತಿರ್ತಾರೆ, ಆ ಸಮಯದಲ್ಲಿ ಗೊಬ್ಬರ ಹಾಕಿದ್ರೆ ಉಪಯೋಗ ಆಗಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗಿದೆ. ಒಂದು ನ್ಯಾನೋ ಯೂರಿಯಾ ಅಂತ ಬಂದಿದೆ, ನ್ಯಾನೋ DAP ಬಂದಿದೆ. ಈಗ ಕಳೆದ ವರ್ಷ ನ್ಯಾನೋ ಯೂರಿಯಾ, ನ್ಯಾನೋ DAP ರೈತರು ಬಹಳ ಚೆನ್ನಾಗಿ ಬಳಕೆ ಮಾಡಿದ್ದಾರೆ. ಈಗಲೂ ಕೂಡ ಮುಂದುವರೆದಾಗಿ ನಾವು ಅದನ್ನ ಬಳಕೆ ಮಾಡಿದ್ರೆ ಏನು ಮೇಲ್ ಗೊಬ್ಬರ ಕೊಡಬೇಕಲ್ಲ, ಯೂರಿಯಾನ ಶಿಫಾರಸು ಮಾಡಿದ ಶೇಕಡ 50% ಅಷ್ಟು ಯೂರಿಯಾನ 25% ಕಡಿಮೆ ಮಾಡ್ಬೋದು, 25% ಇದ್ರ ಮುಖಾಂತರ ನಾವು ಕೊಟ್ಬಿಡ್ಬೋದು. ಯಾಕೆ ಅಂತಂದ್ರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಹಳಷ್ಟು ರೈತರು ಇದನ್ನ, ಸರ್ ಬಹಳ ಕಷ್ಟ ನಮಗೆ ಸಿಂಪರಣೆ ಮಾಡೋದು, ನೀರು ಸಿಗಲ್ಲ ಹಂಗೆ ಹಿಂಗೆ ಅಂತ ಅಂತೀವಿ. ಬಟ್ ಏನಂತಂದ್ರೆ ನಿಮಗೆ ಈಗ ನೇರವಾಗಿ ನೀವು ಎಲೆಗಳ ಮುಖಾಂತರ ಗೊಬ್ಬರ ಕೊಟ್ಟಾಗ ಅದು ತಗೊಳ್ಳೋದೇ ಬೇರೆ ರೀತಿ ಇರುತ್ತೆ, ನೀವು ಭೂಮಿಗೆ ಹಾಕ್ದಾಗ ತಗೊಳ್ಳೋದೇ ಬೇರೆ ರೀತಿ ಇರುತ್ತೆ.
1: ಈಗ ಭೂಮಿಯಲ್ಲಿ ನಾವು ನೇರವಾಗಿ ಹಾಕ್ಬೇಕು ಅಂತಂದ್ರೆ ಅವಾಗ ತೇವಾಂಶ ಬೇಕಾಗುತ್ತೆ.
0: ಅದೇ ತೇವಾಂಶ ಬೇಕಾಗುತ್ತೆ. ರೈತರದ್ದು ಏನಂತಂದ್ರೆ ಈ ನಾವು ಈ ಸಿಂಪರಣೆ ಹೇಳಿದ ತಕ್ಷಣ ಪಾಪ ಅವರಿಗೆ ಹೊಲ ಎಲ್ಲೋ ದೂರ ಇರ್ತವೆ, ನೀರು ತಗೊಂಡೋಗ್ಬೇಕು, ಅವೆಲ್ಲ ಬಹಳ ಕಷ್ಟ ಅಂತೀವಿ. ಬಟ್ ಈಗೆಲ್ಲ ಸಿಂಪರಣೆ ಮಾಡೋಕೆ ಡ್ರೋನ್ ಬಂದಿದೆ, ಡ್ರೋನ್ ಮುಖಾಂತರ ನೀವು ಕೀಟನಾಶಕಗಳನ್ನ ಸ್ವಲ್ಪ ಮಾಡಬಹುದು, ಜೊತೆಗೆ ಮೇಯ್ನ್ ಆಗಿ ಈ ಪೋಷಕಾಂಶಗಳ ಸಿಂಪರಣೆ ಮಾಡಬಹುದು, ಏನು ತೊಂದರೆ ಇಲ್ಲ. ಕಳೆನಾಶಕದ ಸಿಂಪರಣೆ ಮಾಡಬೇಡ್ರಿ ಅಷ್ಟೇ, ಡ್ರೋನ್ ಮುಖಾಂತರ ಇನ್ನು ಬೇರೆವೆಲ್ಲ ಮಾಡ್ಕೋಬಹುದು.
1: ಅಂದ್ರೆ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಸರ್, ಈಗ ನೀವು ಜೀವಾಮೃತ ಅಂತ ಹೇಳಿದ್ರೆ ಈಗ ಕೃಷಿ ಬೆಳೆಗಳಲ್ಲಿ ಅದನ್ನ ಬಳಕೆ ಮಾಡೋದು ಬಹಳಷ್ಟು ಕಡಿಮೆ ನಮ್ಮ ರೈತರು, ಕೆಲವು ಭಾಗದಲ್ಲಿ ಮಾಡಬಹುದು. ಈಗ ಸಾಕಷ್ಟು ಬರೀ ಅಡಿಕೆ ಬೆಳೆಗೇನೆ ಜೀವಾಮೃತ ಮಾಡ್ತೀವಿ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೈತರ ಒಂದು ಮಾತಿದೆ. ಅಂದರೆ ಎಲ್ಲ ಬೆಳೆಗಳಿಗೂ ಈ ಜೀವಾಮೃತ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತಾ ಇದ್ರಾ, ತರಬೇತಿಗಳು ಏನಾದರೂ ಮಾಡಿ ಅದರ ಮುಖಾಂತರ ಏನಾದರೂ ಕೊಡ್ತಾ ಇದ್ರಾ?
0: ಇಲ್ಲ ಸರ್, ಸರಿ ಇದೆ ಪ್ರಶ್ನೆ. ಯಾಕಂದ್ರೆ ಇದು ನೀವು ಯಾಕೆ ಅಂತಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ಫಸ್ಟ್ ಶುರು ಮಾಡಿದ್ರು ಜೀವಾಮೃತ ಕೊಡೋದು, ಈಗ ಸಗಣಿನ ಮುಖಾಂತರ ಹಿಂಗೆ ಮಾಡಿದ್ರೆ ಬರುತ್ತೆ ಇಳುವರಿ ಅಂತ. ಈಗ ಇನ್ನೊಂದೇನಂದ್ರೆ ಲಾಂಗ್ ರನ್ ಕ್ರಾಪ್ಸ್ಗಳು, ಈಗ ಉದಾಹರಣೆಗೆ ಅಡಿಕೆ, ಬೇರೆ ಈಗ ಪೇರ್ಲ ಈಗ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಕೊಡ್ತಾ ಇದ್ದಾರೆ ನಮ್ಮ

ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ನ್ಯಾಚುರಲ್ ಫಾರ್ಮಿಂಗ್ NMNF ಅಂತಿದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಆ ಒಂದು ಘಟಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಸ್ಥಾಪನೆ ಮಾಡಿದೀವಿ. ಈಗ ನಾವು ಈಗೇನಂದ್ರೆ ರೈತರಿಗೆ ತರಬೇತಿಗಳನ್ನ ಕೊಡ್ತೀವಿ, ರೈತರಿಗೆ ಇದು ಜೀವಾಮೃತ ತಯಾರು ಮಾಡೋದೆಂಗೆ, ಬೇರೆ ಬೇರೆ ವಿವಿಧ ಪದ್ಧತಿಗಳು ಪಂಚಗವ್ಯ ತಯಾರು ಮಾಡೋದೆಂಗೆ ಎಲ್ಲ ತರಬೇತಿಗಳನ್ನ ಕೊಡ್ತೀವಿ. ತರಬೇತಿ ಕೊಡೋದು ಜೊತೆಗೆ ನಾವು ರೈತರಿಗೆ ಇದೇನಂದ್ರೆ ಬಯೋ ರಿಸೋರ್ಸ್ ಸೆಂಟರ್ ಅಂತ ಕರಿತೀವಿ. ಕೆಲವು ರೈತರುಗಳು ತಾವೇ ಉತ್ಪಾದನೆ ಮಾಡಿ ಮಾರಾಟನೂ ಮಾಡಬಹುದು, ಯಾಕಂದ್ರೆ ಬಹಳಷ್ಟು ರೈತರುಗಳು ಮಾಡೋಕ್ಕೆ ಅವ್ರಿಗೆ ಸೌಲಭ್ಯಗಳಿರಲ್ಲ. ನೋಡ್ರಿ, ಈಗ ನಮಗೆ ಜೀವಾಮೃತ ನಾವು 1 ಲೀಟ್ರಿಗೆ 30 ರೂಪಾಯಿ ಮಾಡಿ ಮಾರಾಟ ಮಾಡ್ತೀವಿ, ತಗೊಂಡೋಗ್ತಾರೆ ಜನ. ಈಗ ನಿಮಗೆ

0: ಕೆಲವು ರೈತರುಗಳು ತಾವೇ ಉತ್ಪಾದನೆ ಮಾಡಿ ಮಾರಾಟನೂ ಮಾಡಬಹುದು. ಯಾಕಂದ್ರೆ ಬಹಳಷ್ಟು ರೈತರುಗಳು ಮಾಡಕ್ಕೆ ಅವ್ರಿಗೆ ಸೌಲಭ್ಯಗಳಿರಲ್ಲ. ನೋಡ್ರಿ, ಈಗ ನಮ್ಗೆ ಜೀವಾಮೃತ ನಾವು 1 ಲೀಟ್ರಿಗೆ 30 ರೂಪಾಯಿ ಮಾಡಿ ಮಾರಾಟ ಮಾಡ್ತೀವಿ, ತಗೊಂಡೋಗ್ತಾರೆ ಜನ. ಈಗ ನಿಮ್ಗೆ ಯಾಕೆ ಅಂತಂದ್ರೆ ಅದ್ರದ್ದು ಉಪಯೋಗ ಗೊತ್ತಿರುತ್ತೆ. ನೀವು ಹೇಳ್ದಂಗೆ ತೋಟಗಾರಿಕೆ ಬೆಳೆಗಳು ಬಿಟ್ಟು ಈಗ ಭತ್ತದ ಬೆಳೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಭತ್ತದ ಬೆಳೆಯಲ್ಲಿ ನೀವು ಪೂರಾ ಈಗ ನೀವು ಸಾವಯವದಲ್ಲಿ ಬೆಳಿತೀರಾ ಅಂತಂದ್ರೆ, ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ನಾವು ಒಂದು ಪ್ರತ್ಯಕ್ಷಕ್ಕೆ ಮಾಡಿದ್ದೀನಿ. ಈಗ ಬರೀ ಜೀವಾಮೃತನೇ ನಾವು ಉಪಯೋಗ ಮಾಡಿಕೊಂಡು ಭತ್ತ ಮಾಡಿದ್ದೀವಿ. ಈಗ ಭತ್ತ ಒಂದು 90 ದಿವಸದ ಭತ್ತ ಇದೆ, ಈಗ ಚೆನ್ನಾಗಿದೆ. ಅಂದ್ರೆ ಜೀವಾಮೃತ ಏನಪ್ಪ ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಇರಬೇಕು. ಒಂದು 2 ದಿವಸ 3 ದಿವಸಕ್ಕೆ ಒಂದ್ಸರಿ ಚೆನ್ನಾಗಿ ನೀವು ಕೊಡ್ತಾ ಇದ್ರೆ, ಯಾಕೆಂದ್ರೆ ಈ ಬೆಳೆಗಳಿಗೆ ಏನ್ ಬೇಕು ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಬೇಕು, ಪೋಷಕಾಂಶಗಳು ಬೇಕು. ಯಾವ ರೂಪದಾರ ಕೊಡಿ ನೀವು, ಪೋಷಕಾಂಶ ಬೇಕು. ಬಟ್ ಈ ರೂಪದಲ್ಲಿ ಕೊಟ್ರೆ ಮಣ್ಣಿಗೆ ಹಾಳಾಗಲ್ಲ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ.
1: ಈಗ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತೇಳಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಸರ್. ಈಗ ಸಮಗ್ರ ಪೋಷಕಾಂಶಗಳನ್ನ ಅಂದ್ರೆ ಮಿತಿ ಮೀರಿ ಕೊಟ್ಟಾಗ ಕೃಷಿ ಬೆಳೆಗಳ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಒಂದು ಮಣ್ಣಿನ ಮೇಲೆ ಆಗಿರ್ಬೋದು, ಯಾವ ರೀತಿ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಹೇಳಿ ಸರ್.
0: ಯಾವಾಗ್ಲೂ ಯೋಚನೆ ಮಾಡೋದು ಕೃಷಿ ಮಣ್ಣಿನ ಮೇಲೆ ಏನು ಆರೋಗ್ಯ ಪರಿಣಾಮ ಬೀರುತ್ತೆ ಅಂತ. ಬಟ್ ರೈತ ಬಾಂಧವರು ತಿಳ್ಕೊಬೇಕು, ಮಣ್ಣಿನ ಮೇಲೆ ಆರೋಗ್ಯ ಪರಿಣಾಮ ಬೀರೋ ಜೊತೆಗೆ ನಮ್ಮ ಆರೋಗ್ಯನೂ ಹಾಳಾಗ್ತಾ ಇದೆ.
1: ಅದನ್ನ
0: ಅದಕ್ಕೆ ಅಂದ್ರೆ ನಾವೇನ್ ಅನ್ಕೊಂತೀವಿ, ಮಣ್ಣು ಹಾಳಾಗಿದೆ ಅನ್ಕೊಂತೀವಿ. ಮಣ್ಣಿನಲ್ಲಿ ಬರೋ ಅಂತ ಆಹಾರ ತಯಾರ ಮಾಡಿದಾಗ ಅದ ಆಹಾರ ನಾವು ಸೇವನೆ ಮಾಡ್ಲೇಬೇಕಲ್ಲ, ನಮ್ಮ ಆರೋಗ್ಯನೂ ಕೂಡ ಹಾಳಾಗಿದೆ. ಹಾಗಾಗಿ ನಿಮ್ಮ ರೈತರಿಗೆ ಹೇಳೋದೇನಪ್ಪ ಅಂದ್ರೆ, ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ತಿಪ್ಪೆ ಗೊಬ್ಬರನ ಇರಬೇಕು, ಹಸಿರೆಳೆ ಗೊಬ್ಬರನ ಇರಬೇಕು, ಜೈವಿಕ ಗೊಬ್ಬರಗಳು ಇರಬೇಕು, ರಾಸಾಯನಿಕ ಗೊಬ್ಬರನ ಸಮತೋಲನವಾಗಿ ಕೊಡಬೇಕು. ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟರೆ ಮಣ್ಣಿನ ಫಲವತ್ತತೆಯನ್ನು ಉಳಿಯುತ್ತೆ, ಉತ್ತಮವಾದ ಆಹಾರವನ್ನು ನಾವು ತಯಾರು ಮಾಡ್ತೀವಿ. ಬಹಳಷ್ಟು ರೈತ ಬಾಂಧವರು ನಾವು ಅವರೇ ಬೆಳೆದಂಥ ಹಕ್ಕಿನ ಅವರು ತಿನ್ನಲ್ಲ, ಯಾಕೆ ಅಂತಂದ್ರೆ ಇಲ್ಲ ಸರ್ ನನಗೆ ಗೊತ್ತಿದೆ ನಾವು ತುಂಬ ಔಷಧಿ ಹೊಡೆದಿದ್ದೀನಿ ಅಂತಂತಾರೆ. ಹಂಗಾಗದ್ ಬೇಡ ಅಂತೇಳಿ ಈ ಒಂದು ಸಮತೋಲನ ಗೊಬ್ಬರವನ್ನು ರೈತರು ಅರಿವು ಮಾಡಿಕೊಂಡು ಮಾಡ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿರುತ್ತೆ, ಕೃಷಿ ಇಲಾಖೆ ಇದೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಇನ್ನೂ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಅಂದ್ರೆ ಎಲ್ಲೇ ಒಂದ್ ಕಡೆ ನಮ್ಮ ದೇಶದ ಜನರ ಆರೋಗ್ಯವನ್ನ ಕಾಪಾಡಬೇಕು ಅಂತಂದ್ರೆ ಯಾವ ಹಾಸ್ಪಿಟಲ್ಗಳಿಂದಲೂ ಸಾಧ್ಯ ಇಲ್ಲ, ಅದು ನಮ್ಮ ರೈತರಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಯಾಕಂದ್ರೆ ಅವರು ಸರಿಯಾದ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡು ಕೃಷಿ ಪದ್ಧತಿಯನ್ನ ಮಾಡ್ಬೇಕಾಗುತ್ತೆ. ನೀವ್ ಹೇಳಿದ್ರ ಈಗ ಜೀವಾಮೃತ ಕೊಡಬೇಕು, ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಎರೆಹುಳ ಗೊಬ್ಬರ ಕೊಡಬೇಕು, ಸಾವಯವದಲ್ಲಿ ಬೆಳೆದ್ರೆ ಈಗ ಅಂತ ಒಂದು ಕೃಷಿ ಬೆಳೆಗಳನ್ನ ನಾವು ಸೇವನೆ ಮಾಡಿದಾಗ ಯಾವ್ದೇ ರೀತಿ ಸಮಸ್ಯೆಗಳು ಬರಲ್ಲ ಅಲ್ವಾ?
0: ಅಲ್ಲ, ಹೌದು. ಅದಕ್ಕೆ ಹಳೆ ಕಾಲದಲ್ಲಿ ಹೇಳಿದಾರಲ್ಲ, ಆಹಾರವೇ ಮದ್ದು ಅಂತೇಳಿ. ಈಗ ನೀವು ಔಷಧಿ ತಗೊಳಕ್ ಹೋಗೋ ಬದಲು ಊಟನೇ ಸರಿಯಾದ ಔಷಧಿ ತರ ತಗೊಂಡ್ರೆ ನಿಮಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಏನಪ್ಪ ಅಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸಸ್ಗಳು ಅಂತೀವಿ, ಈಗ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು, ಸುಮ್ಮನೆ ಈಗ ಮಾನಸಿಕ ಅಸ್ವಸ್ಥಗಳು, ಇವೆಲ್ಲ ಏನಪ್ಪ ಅಂತಂದರೆ ಒಂದು ಆಹಾರ, ಒಂದು ನಮ್ಗೆ ಒತ್ತಡ, ಇವೆಲ್ಲ ತಪ್ಪಿಸ್ಕೋಬೇಕಪ್ಪ ಅಂತಂದರೆ ಸಮತೋಲನ ಆಹಾರ ನಾವು ಹೆಂಗೆ ತಗೋತೀವೋ ಅದೇ ರೀತಿ ಸಮತೋಲನ ಆಹಾರವನ್ನು ಭೂಮಿಗೂ ಕೊಡಬೇಕಾಗಿದೆ. ಭೂಮಿಗೂ ಕೊಟ್ಟಾಗ ಭೂಮಿನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ. ನಾನು ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೋ ಸರಿ ನಾವು ಹಳ್ಳಿಗಳಿಗೆ ಹೋಗ್ತೀವಿ, ಹಳ್ಳಿಗಳಿಗೆ ಹೋದಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ರೈತರಿಗೆ, ನಿಮ್ಮ ಊರಿನ ಆರೋಗ್ಯನ ನಾವು ಮಣ್ಣು ನೋಡಿ ತಿಳ್ಕೋಬೇಕಾಗಿಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ಅಷ್ಟು ಆರೋಗ್ಯ ಅಷ್ಟು ಹಾಳಾಗಿದೆ, ಹಳ್ಳಿಗಳಲ್ಲಿ ಹಾಳಾಗಿದೆ. ನಾವು ಅಂದ್ಕೊಂತೀವಿ ಹಳ್ಳಿಯಲ್ಲ ಚೆನ್ನಾಗಿದ್ದಾರೆ ಅಂತ, ಹಳ್ಳಿಯಲ್ಲೂ ಕೂಡ ಆರೋಗ್ಯ ಹಾಳಾಗಿದೆ. ಏಕ ಬೆಳೆ ಪದ್ಧತಿಗೆ ಹೋಗಿ ಹೋಗಿ ಬೇರೆ ಬೆಳೆಗಳನ್ನ ಯಾವ ಬೆಳ್ಕೊಳ್ಳಲ್ಲ, ಸೊಪ್ಪು ಬೆಳೆಯಲ್ಲ, ತರಕಾರಿಗಳು ಬೆಳೆಯಲ್ಲ, ಒಂದೇ ಬೆಳೆಗೆ ಹೋಗ್ಬಿಟ್ಟು ಈ ಎಲ್ಲ ಸಮಸ್ಯೆಗಳನ್ನ ನಾವೇ ತಂದ್ಕೊಂಡಿದ್ದೀವಿ. ಹಾಗಾಗಿ ಕೊನೆಯದಾಗಿ ರೈತ ಬಾಂಧವರು ಏನಂತೀವಿ, ಪ್ರತಿ ಸರಿನೂ ನಮಗೊಂದು ಒಂದು ಅವಕಾಶ ಸಿಗುತ್ತೆ, ಕೊನೆಯ ಅವಕಾಶ ಅಂತೀವಲ್ಲ, ಹಂಗೆ ನಮಗೊಂದು ಅವಕಾಶ ಸಿಕ್ಕಿದೆ. ಸಮತೋಲನ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ಮಣ್ಣು ಮತ್ತು ನಾವು ಇಬ್ಬರು ಕೂಡ ಬದುಕಬಹುದು.
1: ಈಗ ಅತಿಯಾದ ಗೊಬ್ಬರಗಳ ಬಳಕೆಯಿಂದ ಈಗ ಕೃಷಿಯಲ್ಲಿ ಖರ್ಚುನು ಜಾಸ್ತಿ ಆಗುತ್ತೆ ಒಂದ್ ಕಡೆ, ಈಗ ನಮಗೆ ಆದಾಯನೂ ಕಡಿಮೆ ಬರುತ್ತೆ, ಈಗ ಭೂಮಿನೂ ಹಾಳು ಮಾಡಿದಂಗೆ ಆಗುತ್ತೆ. ನಾವು
0: ಖರ್ಚು ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರೆ ಈ ಪದ್ಧತಿಗೆ ಹೋಗ್ಬೇಕು. ನಮ್ದು ಉತ್ಪಾದನಾ ವೆಚ್ಚ ನೀವು ಯಾರನ್ನಾರ ಕೇಳ್ರಿ, ಭತ್ತಕ್ಕೆ 35,000 ಇದೆ ಒಂದ್ ಎಕರೆಗೆ, ಮೆಕ್ಕೆಜೋಳಕ್ಕೆ 25,000 ಇದೆ, ರಾಗಿಗೆ 25,000 ಇದೆ. ಇದು ನಾವು ಇದನ್ನ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಗೊಬ್ಬರ ತಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅಷ್ಟೇ, ಯಾಕಂದ್ರೆ ಇಳುವರಿ ಅಂತೂ ಅಷ್ಟೇ ಸಸ್ಟೈನಬಲ್ ಆಗಿರುತ್ತೆ. ಇನ್ನೂ ಹೆಚ್ಚು ಇಳುವರಿ ನಮಗೆ ಭತ್ತದಲ್ಲಿ 50 ಕ್ವಿಂಟಲ್ ಒಂದು ಎಕರೆ ತೆಗೆಯಕ್ಕಾಗಲ್ಲ, ಏನು ಬರಬೇಕು ಅದು ಇಳುವರಿ ಬರ್ತಾ ಇರುತ್ತೆ. ಹಂಗಾಗಿ ನಾವು ಇದನ್ನು ಒಂದು ಈ ಕಾರ್ಯಕ್ರಮದ ಮುಖಾಂತರ ರೈತರಿಗೆ ಇನ್ನೂ ಹೆಚ್ಚು ಅರಿವು ಮೂಡಿದ್ರೆ ಎಲ್ಲ ರೈತ ಬಾಂಧವರು, ಈಗ ಸಾಮಾನ್ಯವಾಗಿ ನಾವು ಏನು ಗೊಬ್ಬರ ಮಾರಾಟ ಮಾಡ್ತಾರಲ್ಲ, ರಸಗೊಬ್ಬರ ಮಾರಾಟ ಮಾಡೋ ಅಂತ ನಮ್ಮ ಮಿತ್ರರಿಗೂ ಕೂಡ ನಾವು ತರಬೇತಿಗಳು ಕೊಡ್ತೀವಿ. ಅವರು ಕೂಡ ಸಮತೋಲನ ಗೊಬ್ಬರಗಳ ಬಳಕೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ರಷ್ಟೇ ಮಣ್ಣನ್ನು ನಾವು ಕಾಪಾಡ್ಕೋಬಹುದು ಅಂತ ಹೇಳಕ್ ಇಷ್ಟ.
1: ಈಗ ನೀವು ಒಂದ್ ಹೇಳಿದ್ರೆ ಸರ್, ಏಕ ಬೆಳೆ ಪದ್ಧತಿಯನ್ನ ಸಾಕಷ್ಟು ನಮ್ಮ ರೈತರು ಅಳವಡಿಸಿಕೊಳ್ತಾರೆ ಅಂತ ಹೇಳಿದ್ರ ಸರ್, ಯಾಕೆ ಅಂತ ಒಂದು ಮನಸ್ಥಿತಿ ಇದೆ ನಮ್ಮ ರೈತರಲ್ಲಿ ಒಂದೇ ಬೆಳೆ ಬೆಳೆಯನ್ನು ಬೆಳಿಬೇಕು ಅಂತೇಳಿ?
0: ಅಲ್ಲ ಸರ್, ಯಾಕೆ ಅಂತಂದ್ರೆ ಒಂದು
1: ಸಾಕಷ್ಟು ಈಗ ಮಿಶ್ರ ಬೆಳೆಯಾಗಿ ಅಕ್ಕಡಿ ಬೆಳೆಗಳನ್ನ ಬೆಳಿಬಹುದು, ಎಲ್ಲವಕ್ಕೂ ಅವಕಾಶ ಇದೆಯಲ್ವಾ?
0: ಅವಕಾಶ ಇದೆ. ಒಂದೇನಪ್ಪ ಅಂದ್ರೆ ನಮಗೆ ಯಾರ ರೈತರು

0: ಹೇಳಿದ್ರು ಲೇಬರ್ ಕೊರತೆ ಅಂತಾರೆ. ಎರಡನೇದು ಏನಂದ್ರೆ ಮೆಕನೈಸ್ಡ್ ಹಾರ್ವೆಸ್ಟಿಂಗ್, ಅಂದ್ರೆ ಯಂತ್ರದ ಮುಖಾಂತರ ಕಟಾವ್ ಮಾಡ್ತೀವಲ್ಲ, ನಿಮ್ಗೆ ಯಂತ್ರದ ಮುಖಾಂತರ ಕಟಾವ್ ಮಾಡ್ತೀವಿ ಅಂತಂದ್ರೆ ಒಂದೇ ಹತ್ರ ಒಂದು 10 ಎಕರೆ ಇದ್ರೆ ಕಟಾವ್ ಮಾಡೋನಿಗೂ ಚೆನ್ನಾಗುತ್ತೆ. ಈಗ ನೀವು 3 ಸಾಲ ಮೆಕ್ಕೆಜೋಳ, 4 ಸಾಲ ರಾಗಿ, 3 ಸಾಲ ತವರೆ ಹಾಕಿದ್ರೆ ಯಂತ್ರ ಕಟಾವ್ ಮಾಡಕ್ ಬರಲ್ಲ ಅಲ್ಲಿ. ಈ ಯಂತ್ರಗಳು ಬಂದಿರೋದ್ರಿಂದನೂ ಕೂಡ ರೈತರ ಮನಸ್ಥಿತಿ ಬದಲಾಗಿದೆ. ರೈತರು ಅಟ್ಲೀಸ್ಟ್ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅಟ್ಲೀಸ್ಟ್ ನಾವು ಒಂದು 8 ಸಾಲಿಗೆ 1 ಸಾಲ ಹಾಕೊಂಡಾಗ ಯಂತ್ರ ಹೋಗುತ್ತೆ. ಈ ನೀವು 10 ಹತ್ರ ಹಾಕಿದಾಗ ಯಂತ್ರಗಳು ಬರಲ್ಲ. ಯಾಕೆಂದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತಲ್ವಾ, ಲೇಬರ್ ಕೊರತೆನು ಮೇನ್ ಕಾರಣ. ರೈತನು ಮತ್ತೆ ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವನು ಲೇಬರ್ನ ಕೂಡ ಹಾಕಿ ಮಾಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಈಗ ರಾಗಿ ಕೊಯ್ಯಕ್ಕೆ ಯಂತ್ರ ಬಂದಿರೋದ್ರಿಂದ ನಿಮಗೆ ಹಂಗಾಗಿ ಬೆಳೆಯೋಕೆ ಈಸಿ ಆಗ್ತಿದೆ. ಹಾಗಾಗಿ ರೈತರುಗಳು ಯೋಚನೆ ಮಾಡಿ ಅವ್ರು ಮಾಡ್ತಾ ಇದಾರೆ ಕೆಲಸಗಳನ್ನ.
1: ಕೃಷಿ ಕಾರ್ಮಿಕರ ಕೊರತೆ ಅಂತ ಹೇಳಿದ್ರ, ಈಗ ಮೊದಲೆಲ್ಲ ಸಾಕಷ್ಟು ಕಡೆ ನಾವು ಹಿಂದೆಲ್ಲ ನೋಡಿದ್ದೇವೆ ಸರ್, ಈಗ ಮುಯ್ಯಾಳು ಪದ್ಧತಿಯಲ್ಲಿ ಕೃಷಿ ಕೆಲಸಗಳು ನಡೀತಾ ಇದ್ವು ಅಂದ್ರೆ, ಅಂತ ಒಂದು ಪದ್ಧತಿ ಈಗ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳ್ತೀರಾ
0: ಸರ್? ಸುಮ್ಮನೆ ಹೇಳ್ಬೇಕು ಅಂತಂದ್ರೆ ಎಲ್ಲರ ಮನೆಯಲ್ಲೂ ಇದು ಕಾಮನ್ನು, ಅಣ್ಣತಮ್ಮಗಳೇ ಸೇರಿ ಕೆಲಸ ಮಾಡಕ್ ರೆಡಿ ಇಲ್ಲ. ಹಿಂಗ ಮುಯ್ಯಾಳುಗಳು ಎಲ್ಲಿ ತರ್ತೀರಿ ನೀವು ಅಲ್ವಾ? ಈಗ ಏನಾಗುತ್ತೆ ಅಂತಂದ್ರೆ, ಈ ಕೃಷಿಯಲ್ಲಿ ಹೆಚ್ಚು ಲೇಬರ್ ಇಂಟೆನ್ಸಿವ್ ಕ್ರಾಪ್ಸ್ಗಳಿಗೆ ಹೋದ್ರೆ ಭಾಳ ಕಷ್ಟ. ಯಾರು ಈಗ ಏನಾಗುತ್ತೆ ಅಂತಂದ್ರೆ, ಈ ಕೃಷಿ ಕಾರ್ಮಿಕರು ಕೂಡ ಏನಾಗಿದ್ದಾರೆ ಅಂತಂದ್ರೆ, ಅವರು ಕೂಡ ಹಳೆಯ ಕಾರ್ಮಿಕರಂಗೆ ಈಗಿನ ಕಾರ್ಮಿಕರು ನಮ್ಗೆ ಕೆಲಸ ನೀವು ತಗೊಳ್ತೀವಿ ಅನ್ನೋ ಸುಳ್ಳು. ಯಾಕಂದ್ರೆ ಈಗ ಅವ್ರದೇ ಆದ ಒಂದು ನ್ಯೂನತೆಗಳಿರುತ್ತೆ. ಮತ್ತೆ ಆದಷ್ಟು ಈಗ ಯಂತ್ರಗಳು ನಾವು ಡಿಪೆಂಡ್ ಆಗಿದ್ದೀವಲ್ಲ, ಈ ಕೆಲವು ಹಳ್ಳಿಗಳಲ್ಲಿ ನೀವು ಹೇಳ್ದಂಗೆ ಆ ಪದ್ಧತಿ ಇದೆ, ಮುಯಿ ಪದ್ಧತಿ, ಮುಯ್ಯಾಳ ಪದ್ಧತಿ ಇದೆ. ಬಟ್ ಆ ಪದ್ಧತಿಗೆ ಅಷ್ಟು ಸುಲಭವಾಗಿ ಹೊಂದ್ಕೊಳಕ್ ಆಗಲ್ಲ ಸರ್. ಹಾಗಾಗಿ ಏನು ನಾವು ನೀವು ಹೇಳ್ದಂಗೆ ರೈತ ಬಾಂಧವರು ಆದಷ್ಟು ಕೂಲಿಯರ್ಗಳ ಸಮಸ್ಯೆನ ಅವರೇ ಬಗೆಹರಿಸ್ಕೋಬೇಕಾಗಿದೆ. ಅದ್ಯಾರು ಬಂದು ಬಗೆಹರಿಸಕ್ಕಾಗಲ್ಲ ಅಂತ ಸಮಸ್ಯೆ
1: ಪರಿಸ್ಥಿತಿ ಬಂದುಬಿಟ್ಟಿದ್ದೆ.
0: ಹೌದು,
1: ಇವತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೇಕಂತಂದ್ರೆ, ಈಗ ಎಲ್ಲಾ ಒಂದು ರೀತಿಯಾದಂತ ಸಮತೋಲನಕ್ಕೆ ನಾವು ರಸಗೊಬ್ಬರಗಳ, ಈಗ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ಗೊಬ್ಬರಗಳಾಗಿರ್ಬೋದು, ಇವನ್ನ ಸಮತೋಲನವಾಗಿ ನಾವು ಕೊಡ್ಬೇಕಂತಂದ್ರೆ, ಎಲ್ಲ ಒಂದ್ ಕಡೆ ನೀವು ಹೇಳಿದ್ರ ಫಸ್ಟ್ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರ, ಅಂದ್ರೆ ಈ ಟೈಮ್ನಲ್ಲಿ ಸೂಕ್ತ ಅಲ್ಲ ಸರ್ ಮಣ್ಣು ಪರೀಕ್ಷೆ?
0: ಹೌದೌದು, ಇದು ಬಹಳ ಬೆಸ್ಟ್ ಸರ್ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು. ಉದಾಹರಣೆಗೆ ನಿಮ್ದು 1 ಎಕರೆಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಅಂದ್ರೆ ಝಡ್ ಆಕಾರದಲ್ಲಿ, ಇಂಗ್ಲಿಷ್ ಝಡ್ ಏನ್ ಆಕಾರ ಇದೆಯಲ್ಲ, ಆಕಾರದಲ್ಲಿ ಮಣ್ಣನ್ನು ಒಂದು 7 ರಿಂದ 8 ಭಾಗ 8 ಹತ್ರ ಮಣ್ಣ ತರಬೇಕು. ಈಗ ಒಂದು ವಿ ಆಕಾರದಲ್ಲಿ ನೀವು ಏನು, ಈಗ ಉದಾಹರಣೆಗೆ ಫೀಲ್ಡ್ ಕ್ರಾಪ್ಸ್ ಮೆಕ್ಕೆಜೋಳ ರಾಗಿ ಇವೆಲ್ಲ ಎಷ್ಟು ಭಾರ ಹಾಳು ಹೋಗ್ತವೆ, ಒಂದು 1/2 ಅಡಿಕಿನ ಒಳಗಡೆ ಇರೋದದು. ಇವನ್ನ ಏನು ಮಾಡ್ಬೇಕಂದ್ರೆ ಒಂದು ವಿ ಆಕಾರದಲ್ಲಿ ಶೇಪ್ ಮಾಡಿ ಎಲ್ಲ ಕಡೆನೂ ಮಣ್ಣನ್ನು ಸಂಗ್ರಹಿಸಿ ಒಂದು 1/2 ಕೆಜಿಯಷ್ಟು ಮಣ್ಣನ್ನು ನೀವು ಮಣ್ಣು ಪರೀಕ್ಷೆಗೆ ತರಬೇಕು. ಮಣ್ಣು ಪರೀಕ್ಷೆ ಮಾಡಿಸೋವಂಥ ರೈತರುಗಳು ಮೇಯ್ನ್ ಆಗಿ ಏನಪ್ಪ ಅಂತಂದರೆ, ಮರದ ಕೆಳಗೆ ಅಥವಾ ಬದಿನ ಹತ್ರ ತಿಪ್ಪೆ ಹತ್ರ ಮಣ್ಣ ತರಬಾರ್ದು. ಮತ್ತೆ ಮಣ್ಣು ತರೋವಂಥವ್ರು ಹಿಂದಿನ ದಿವಸ ಮಣ್ಣು ತಗೊಂಡ್ರೆ ನೆಕ್ಸ್ಟ್ ಡೇ ನೀವು ಮಣ್ಣನ್ನ ನಮಗೆ ತಲುಪಿಸ್ಬಿಡ್ಬೇಕು. ಸ್ವಲ್ಪ ಚೆನ್ನಾಗಿ
1: ಬಿಸಿಲು
0: ವಾರಗಟ್ಟಲೆ ಇಟ್ಕೊಂಡ್ರೆ ಅದು ಎಲ್ಲೋಗಿರುತ್ತೆ ಗೊತ್ತಿರಲ್ಲ, ಏನಾಗುತ್ತೆ ಗೊತ್ತಾಗಲ್ಲ. ಯೂರಿಯಾ ಚೀಲದ ಪಕ್ಕ ಇಟ್ಟರೆ ಯೂರಿಯಾ ಚೀಲ ಮಣ್ಣು ಹೇಳ್ಕೊಳ್ಳುತ್ತೆ, ಇವೆಲ್ಲ ಸಮಸ್ಯೆ ಇರುತ್ತೆ. ಮಣ್ಣು ನೀವು ತರಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದು ಬಟ್ಟೆ ಚೀಲದಲ್ಲಿ ಮಣ್ಣು ತರಬೇಕು. ಒಂದು 1/2 ಕೆಜಿಯಷ್ಟು ಅಥವಾ 1/2 ಕೆಜಿಯಷ್ಟು ಮಣ್ಣು ತಂದರೆ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆಯನ್ನು ಮಾಡಿ 8 ರಿಂದ 10 ದಿವಸದೊಳಗೆ ನಿಮಗೆ ರಿಸಲ್ಟ್ನ ನಾವು ಕೊಡ್ತೀವಿ
1: ಸರ್. ಈ ಒಂದು ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇನ್ನೂ ಹೆಚ್ಚಿನದಾಗಿ ನಮಗೆ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ಮ ಕೃಷಿಕರು?
0: ಸರ್, ನನ್ನ ಸಂಪರ್ಕ ನೇರವಾಗಿ ಮಾಡಬೇಕು ಅಂತಂದರೆ ನನ್ನ ಮೊಬೈಲ್ ಸಂಖ್ಯೆ 9449686495 ಸಂಪರ್ಕ ಮಾಡ್ಬೋದು. ಇಲ್ಲ ಅಂದರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇಲ್ಲ ಅಂತಂದರೆ ಕೃಷಿ ಇಲಾಖೆ, ಇವ್ರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು.
1: ಒಳ್ಳೆಯದು ಮಲ್ಲಿಕಾರ್ಜುನ್ ಸರ್ ಅವರೇ, ಇಲ್ಲೇ ತನಕ ಈ ಒಂದು ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳನ್ನು ನಮ್ಮ ಕೃಷಿಕರು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ,
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದೀಗ ಹವಾಮಾನ ವರದಿ. ಭಾರತ ಸರ್ಕಾರದ ಹವಾಮಾನ ಕೇಂದ್ರದ ಭಾರತೀಯ ಪ್ರಮಾಣಿತ ವೇಳೆಯಲ್ಲಿ ದಾಖಲಾದ ಅವಲೋಕನಗಳ ಸಾರಾಂಶದಂತೆ ಇಂದು ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು

ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಕರ್ನಾಟಕದ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಉಷ್ಣಾಂಶ ಏರಿಕೆಯಾಗಿರುವುದು ಕಂಡುಬಂದಿದೆ. 1.6 ಡಿಗ್ರಿ ಸೆಲ್ಸಿಯಸ್ನಿಂದ 3 ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಅಧಿಕವಾಗಿರುವುದನ್ನು ಗಮನಿಸಬಹುದಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಹಾಗೂ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನವಿರುತ್ತದೆ. ಮುಂದಿನ 48 ಗಂಟೆಗಳವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 35 ಡಿಗ್ರಿ ಸೆಲ್ಸಿಯಸ್ ಹಾಗೂ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ. ಹವಾಮಾನ ವರದಿ ಕೇಳಿದಿರಿ.

0: ಇದೀಗ ಪೇಟೆ ಧಾರಣೆ. ಉತ್ಪನ್ನವಾರು ದೈನಂದಿನ ಪೇಟೆ ಧಾರಣೆ ಹೀಗಿದೆ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 6,900 ರೂಪಾಯಿಗಳು, ಗರಿಷ್ಠ 6,900. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9,600 ರೂಪಾಯಿಗಳಿತ್ತು. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು ಹಾಗೂ ಗರಿಷ್ಠ 2,076. ಹಿರಿಯೂರು ಮಾರುಕಟ್ಟೆಯಲ್ಲಿ ಅಡಕೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 20,000 ರೂಪಾಯಿಗಳಿತ್ತು. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಕ್ವಿಂಟಾಲ್ಗೆ 5,000 ರೂಪಾಯಿಗಳಿತ್ತು. ಹುಣಸೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,600 ರೂಪಾಯಿಗಳಿತ್ತು. ಪೇಟೆ ಧಾರಣೆ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂಥ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ 3 ಮೀಟರ್ ಅಂತ

0: ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಮಾಡಬಹುದು, ಸೀಬೆಯನ್ನ 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡಬಹುದು, ಬಾಳೆಯನ್ನ 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತೆ ಗೋಡಂಬಿಯನ್ನ 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನ ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತೆ ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದ್ರೆ ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದಪ್ಪ ಅಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು, ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು.

0: ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರುಟ್

0: ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಇದೀಗ 7:45:30. ಕೇಳುಗರೆ, ಇದೀಗ ಕಾರ್ಯಕ್ರಮ ಭಾಷಣ ಪ್ರಸಾರವಾಗಲಿದೆ. ಸ್ನೇಹಿತರೆ, ಒಂದು ಪ್ರಕಟಣೆ. ಇಂದು ರಾತ್ರಿ 8:00 ವಾಟ್ಸಪ್ ಆಧಾರಿತ ಜನರಂಜನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಲು ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಿ ಕಳಿಸ್ಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ಹಾಗೂ ನಿಮ್ಮ ಇಷ್ಟಪಡುವ ಗೀತೆಯನ್ನು ನಮ್ಮ ಸಂದೇಶ ವಾಟ್ಸಪ್ಗೆ ಸಂದೇಶವನ್ನು ಕಳಿಸ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೇಕು. 9448604773 ಈ ಸಂಖ್ಯೆಗೆ ನಿಮ್ಮಿಷ್ಟದ ಗೀತೆಯನ್ನು ಕಳಿಸಿ ಈ 8:00 ಜನರಂಜನೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇನೆ. ಇದೀಗ ಕೇಳೋಣ, ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ, ಈ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.
2: ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ, ನಾನು ಹೇಳುವ ಮಾತು ಉತ್ಪ್ರೇಕ್ಷೆ ಅಲ್ಲ, ಕುಶೋದ್ಯವೂ ಅಲ್ಲ, ಇಂದಿನ ನವಪೀಳಿಗೆಗೆ ಒಪ್ಪಿಸುವುದು ಕಷ್ಟ.

ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ. ನಾನು ಹೇಳುವ ಮಾತು ಉತ್ಪ್ರೇಕ್ಷೆ ಅಲ್ಲ, ಕುಶೋದ್ಯವೂ ಅಲ್ಲ, ಇಂದಿನ ನವಪೀಳಿಗೆಗೆ ಒಪ್ಪಿಸುವುದು ಕಷ್ಟ. ಈ ಶಿಕಾರಿ ಬ್ರಿಟಿಷರ ಕಾಲದಿಂದಲೂ 1960ರವರೆಗೆ ಅವಿರತವಾಗಿ ನಡೆಯುತ್ತಾ ಇತ್ತು. ಚಿತ್ರದುರ್ಗದ ಇತಿಹಾಸದಲ್ಲಿ ಮದಕರಿಗಳ ಹೆಸರು ಹೆಬ್ಬುಲಿ ಮದಕರಿ ನಾಯಕ, ಬಿರುದು ಗಾದ್ರಿಮಲೆ ಹೆಬ್ಬುಲಿ ಇತ್ಯಾದಿ. ಶಿಕಾರಿಯಲ್ಲಿ ಬ್ರಿಟಿಷರ ಪಾಲು ದೊಡ್ಡದು. ದಾಖಲೆಗಳು ಸಾಕಷ್ಟು ಲಂಡನ್ ಮ್ಯೂಸಿಯಂನಲ್ಲಿ ಇವತ್ತಿಗೂ ದೊರೆಯುತ್ತವೆಯಂತೆ. ಅವರ ಒಂದು ಶಿಕಾರಿ ಧೈರ್ಯ ಸಾಹಸ ಆಗ ದುರ್ಗದಲ್ಲಿ ಮನೆ ಮಾತು. ಬ್ರಿಟಿಷ್ ಅಧಿಕಾರಿ ಒಬ್ಬ ದೊಡ್ಡಣ್ಣ ನಾಯಕನ ಕೆರೆ ಕೋಡಿ ಜಾಗದಲ್ಲಿ ದೇವಗಣಗಿಲೆ ಮರಕ್ಕೆ ಮೇಕೆ ಕಟ್ಟಿ ಮರದ ಮೇಲೆ ಸಜ್ಜಾಗಿದ್ದ ಮರ ಮರಸಿನಲ್ಲಿ ಕೂರಲು ಹೊರಟನಂತೆ. ತಕ್ಷಣ ಹುಲಿ ಗರ್ಜಿಸಿ ಅವನ ಮೇಲೆ ಬೀಳಬೇಕು, ಅಷ್ಟರಲ್ಲಿ ಬಲಗಾಲಿನ ಬೂಟ್ಕಾಲಿನಿಂದ ಒಡೆದು ಶೂಟ್ ಮಾಡಿ ಕೊಂದನಂತೆ. ಅದ್ಭುತ, ಅವರ ಸಾಹಸವೇ ಅಂತವು. ಈಗಿನ ಜನರಿಗೆ ನಂಬಿಸುವುದು ಕಷ್ಟದ ಮಾತು. ನನ್ನ ಮಿತ್ರ ವೀರೇಶ್, ನಮ್ಮ ಮುಂಜಾನೆ ವಾಯುವಿಹಾರ ಜಾಗ ತಿಮ್ಮಣ್ಣಾಯಕನ ಕೆರೆ ಬಾಳೆಕಾಯಿ ಸಿದ್ದಪ್ಪನ ದೇವಸ್ಥಾನ ಆವರಣವಾಗಿತ್ತು. ಕೆಲವೊಮ್ಮೆ ಆ ಜಾಗದಲ್ಲಿ ಕರಡಿಗಳು ಮಲಮೂತ್ರ ವಿಸರ್ಜನೆ ಮಾಡಿರುತ್ತಿದ್ದವು. ಮಿತ್ರ ವೀರೇಶ್ ತಂಗಟಿ ಸೊಪ್ಪಿನ ಬರಲು ಮಾಡಿ ಗುಡಿಸುತ್ತಾ, ಸಾರ್ ಇತ್ತೀಚೆಗೆ ನಮ್ಮ ಕಾಡಿನಲ್ಲಿ ಕರಡಿ ಚಿರತೆ ಸಂತತಿ ಹೆಚ್ಚಾಯ್ತು ಅಂದರು. ಅದಕ್ಕೆ ನಾನಂದೆ, ನಮ್ಮ ಬಾಲ್ಯದಲ್ಲಿ ಹುಲಿಗಳ ಸಂತೆ ಎಂದೆ. ಅವರಿಗೆ ಅಚ್ಚರಿ ಮತ್ತು ನಕ್ಕು ಒಪ್ಪಲಿಲ್ಲ. ಈಗ ಅದನ್ನು ಸಾಬೀತುಪಡಿಸುವ ಕೆಲಸ ನನ್ನದಾಗಿತ್ತು. ಅದಕ್ಕಾಗಿ ಪುರಾವೆಗಾಗಿ

ಶಿಕಾರಿ ದಾಸಣ್ಣನವರ ಮನೆಗೆ ಹೋಗಿ ವಿಚಾರಿಸಿದಾಗ ಮೂರನೇ ತಲೆಮಾರಿನ ಗಿರೀಶ್ ಸಹಾಯದಿಂದ ಅಟ್ಟಹತ್ತಿದಾಗ ಒಂದು ಜೀರ್ಣವಾದ ಛಾಯಾಚಿತ್ರ ಸಿಕ್ಕು ಸಂತೋಷವಾಯಿತು. ಪ್ರಚಾರ ಮಾಡಲು ಪತ್ರಿಕೆಯೊಂದರಲ್ಲಿ ಪ್ರಕಟವಾಯಿತು. 1960ರಲ್ಲಿ ಕವಿ ಕೆಎಸ್ ನಿಸಾರ್ ಅಹಮದ್ ಪ್ರಥಮ ದರ್ಜೆ ಕಾಲೇಜಿಗೆ ಉಪನ್ಯಾಸಕರಾಗಿ ಬಂದರು. ಅವರ ವಿಷಯ ಭೂಗರ್ಭಶಾಸ್ತ್ರ. ನಮ್ಮ ಮನೆ ಹತ್ತಿರ ಜೋಗಿಮಟ್ಟಿ ರಸ್ತೆಯ ಶೃಂಗೇರಿ ಮಠದ ಹಿಂಭಾಗದ ರಸ್ತೆ ವಸಳ್ಳಿ ಫಕ್ಕೀರಪ್ಪ ಕಟ್ಟಿಸಿದ ಜೋಡಿ ಮನೆಯಲ್ಲಿ ಒಂದರಲ್ಲಿದ್ದರು. ಅಂದಿಗೆ ಅದು ದುರ್ಗದ ಕಡೆ ಮನೆಯಾಗಿತ್ತು. ಮುಂದೆ ಹೊಲಗಳು, ಕಣಗಳು, ಅಗಳ ಪ್ರದೇಶ. ಅವರಿಗೆ ಒಂದು ರಾತ್ರಿ ವಿಶೇಷ ಅನುಭವವಾಗಿದೆ. ಹುಲಿ ಸಣ್ಣದಾಗಿ ಗರ್ಜಿಸುತ್ತಾ ಮನೆ ಹತ್ರ ಸುಳಿದಾಡಿದೆ. ಬೆಳಗ್ಗೆ ಹೋದ ನಮಗೆ, ನಿಮ್ಮ ಊರಲ್ಲಿ ಹುಲಿಗಳು ಇವೆಯೇನೆಯ ಎಂದರು. ನಾವು ಪುಂಕ ಪುಂಕಾನುವಾಗಿ ಹುಲಿ ಕತೆ ವಿವರಣೆ ನೀಡಿದೆವು. ಅವುಗಳ ಹೆಜ್ಜೆ ಪರಿಚಯ, ನಂತರ ಒಂದು ಶಿಕಾರಿ ಹುಲಿ ತೋರಿಸಿದೆವು. ಆ ನೆನಪು ಇತ್ತೀಚೆಗೆ ಮುರುಘಾ ಮಠದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಮೆಲುಕು ಹಾಕಿದರು. ಚಿತ್ರದುರ್ಗದಲ್ಲಿ 16 ಜನ ಶಿಕಾರಿದಾರಿದ್ದರು. ಒಂದು ಸಾರಿ 3 ದಿನಗಳು 3 ಶಿಕಾರಿ. ಅವು ರೋಚಕ ಪ್ರಸಂಗಗಳು. ಮೊದಲನೇ ದಿನ ಜಿಲ್ಲಾಧಿಕಾರಿಗಳ ವಾಹನ ಚಾಲಕ ರಾಜು, ಎರಡನೇ ದಿನ ಮೊಹಮ್ಮದ್ ಉಸ್ಮಾನ್ ಬಿಲ್ತೂರಿ, ಮೂರನೇ ದಿನ ಉಪ್ಪರ ದಾಸಣ್ಣನವರು. ಹುಡುಗರಾದ ನಮಗೆ ಮೆರವಣಿಗೆಯಲ್ಲಿ ಭಾಗವಹಿಸದೆ ಹಬ್ಬ. ಇಂಥ ಊರಲ್ಲಿ ಜೋಡಿ ಶಿಕಾರಿಯಲ್ಲಿ ನಾನು ಭಾಗವಹಿಸಿದ್ದು ಒಂದು ರೋಚಕ ಪ್ರಸಂಗ. ಉಪ್ಪರ ದಾಸಣ್ಣ ಎಂದರೆ ದುರ್ಗದ ಜಿನ್ ಕಾರ್ಬೆಟ್ ಎನ್ಬೇಕು. ಅವರಿಗೆ ಹುಲಿ ಬೇಟೆ ಅಂದ್ರೆ ನೀರು ಕುಡಿದಷ್ಟು ಸಲೀಸು. ಆ ಕಾಲ ಹುಲಿ ಶಿಕಾರಿಗೆ ಅಪ್ಪಣೆ ಬೇಕಾಗಿರಲಿಲ್ಲ. ಯಾರು ಬೇಕಾದ್ರೂ ಕಾಡಿನಲ್ಲಿ ಅಡ್ಡಾಡಬಹುದಿತ್ತು. ಆಗ ಹುಲಿ ಶಿಕಾರಿ ಮಾಡಿದವರಿಗೆ ರಾಜಾತಿಥ್ಯ, ಕೊರಳಿಗೆ ಹೂವಿನ ಮಾಲೆ ಹಾಕಿಸಿಕೊಂಡು ರಣವಾದ್ಯಗಳ ಮಧ್ಯೆ ಗಾಡಿಗೆ ಕಟ್ಟಿದ ಹುಲಿ ಮೆರವಣಿಗೆ ದುರ್ಗದಲ್ಲಿ ಮನೆ ಮಾತು. ಕಡೆಗೆ ಜಿಲ್ಲಾಧಿಕಾರಿಗಳವರ ಕಚೇರಿ, ಅಲ್ಲಿ ಅವರಿಗೆ ಸನ್ಮಾನ, ಸರ್ಕಾರದ ವತಿಯಿಂದ 150 ರೂಪಾಯಿಗಳ ಬಕ್ಷಿಸು. ಇನ್ನೇನು ಬೇಕು ಸಾಹಸಕ್ಕೆ? ಈ ಬಗ್ಗೆ ಹಿರಿಯರಲ್ಲಿ ವಿಚಾರಿಸಿದಾಗ ಹುಲಿಗಳ ಉಪಟಳ ಹೆಚ್ಚಾಗಿ ಕಾಡಿಗೆ ಮೇಯಲು ಹೋದ ಹಸು ಎಮ್ಮೆಗಳು ಆಹಾರವಾಗುತ್ತಿದ್ದವು. ಬಡ ಜನತೆಯಿಂದ ಅಹವಾಲು ಅಧಿಕಾರಿಗಳಿಗೆ ಬರುತ್ತಿತ್ತು. ಆದ ಕಾರಣ ಸರ್ಕಾರದ ವತಿಯಿಂದ ಬಕ್ಷಿಸು ಎಂದು ತಿಳಿದು ಬಂದಿತ್ತು. ಇದು ಬ್ರಿಟಿಷರ ಆದೇಶ ರೂಢಿಯಲ್ಲಿತ್ತು. ದುರ್ಗದ ಅರಣ್ಯ, ಅದು ಜೋಗಿಮಟ್ಟಿ ಪ್ರದೇಶ, ಸರಿಸುಮಾರು 25,000 ಎಕರೆ ಪ್ರದೇಶ. ಅದರಲ್ಲಿ 100 ಸಣ್ಣಪುಟ್ಟ ಗುಡ್ಡಗಳು, ಕಲ್ಲು ಬಂಡೆಗಳ ಬೃಹತ್ ಬೆಟ್ಟಗಳು, ನೀರಿನ ತಟಾಕು, ಹಳ್ಳಗಳು, ಗಿಡ ಮರ ಬಳ್ಳಿ ಗವಿಗಳು, ಒಂದೆಡೆ ಭಾರಿ ಗಾತ್ರದ ಮರಗಳು, ಇನ್ನೊಂದೆಡೆ ಕುರ್ಚಲು ಗಿಡಗಳು. ಇಂಥ ಪ್ರದೇಶದಲ್ಲಿ ಅಂದು ಹುಲಿಗಳ ಸಂಖ್ಯೆ ಹೆಚ್ಚಾಗಿತ್ತು. 1799 ನಾಲ್ಕನೇ ಮೈಸೂರು ಮಹಾಯುದ್ದ ನಡೆದು, ಟಿಪ್ಪು ಸುಲ್ತಾನ ಹತ್ಯೆ ನಡೆದು ಬ್ರಿಟಿಷರು ರಾಜ್ಯ ಕಬ್ಜೆ ಮಾಡಿಕೊಂಡರು. ಅವರ ಆಡಳಿತ ತಕ್ಷಣ ಆಳ್ವಿಕೆಗೆ ಚಿತ್ರದುರ್ಗಕ್ಕೆ 1800ರಲ್ಲಿ ಆಡಳಿತ ಕಚೇರಿಯನ್ನು ನಿಧಾನವಾಗಿ ಪ್ರಾರಂಭಿಸಿದ. ಅಲ್ಲಲ್ಲಿ ಸೈನ್ಯದ ತುಕಡಿ ಇಟ್ಟಿರಬಹುದಾದ ಪುರಾವೆಗಳಿವೆ. ಸುಡು ಬಿಸಿಲು, ಬೆಂಗಾಡದ ದುರ್ಗ ಅವರಿಗೆ ತಂಪು ನೀಡಿದ ಪ್ರದೇಶ ಎಂದರೆ ಜೋಗಿಮಟ್ಟಿ ಅರಣ್ಯ ಪ್ರದೇಶ. ಕಾರಣ ಭೌಗೋಳಿಕವಾಗಿ, ವೈಜ್ಞಾನಿಕವಾಗಿ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಗಾಳಿ ಬೀಸುವ ಜಾಗ ಇದಾಗಿದೆ. ಮಿನಿ ಊಟಿ ಎಂದು ಕರೆಯುತ್ತಾರೆ. ಅದಕ್ಕಾಗಿ ಅವರು ಅಲ್ಲೇ ಎತ್ತರದ ಪ್ರದೇಶದಲ್ಲಿ ಒಂದು ಬಂಗ್ಲೆ ನಿರ್ಮಾಣ ಮಾಡುತ್ತಾರೆ. ಅದು 1905. ಇದು ಸಮುದ್ರ ಮಟ್ಟಕ್ಕಿಂತ 3641 ಅಡಿ ಎತ್ತರದಲ್ಲಿದೆ. ಅವರ ಕಾಲದಲ್ಲಿ ಅತಿ ಹೆಚ್ಚು ಹುಲಿ ಶಿಕಾರಿ ನಡೆದಿದೆ. ಶಿಕಾರಿ ಬಗ್ಗೆ 1935 ಬ್ರಿಟಿಷ್ ಅಧಿಕಾರಿ, ಅರಣ್ಯ ಪ್ರೇಮಿ, ಸಾಹಸಿ, ಬೇಟೆಗಾರ ಕೆನೆತ್ ಅಂಡರ್ಸನ್ ತನ್ನ ಪುಸ್ತಕದಲ್ಲಿ ವಿವರವಾಗಿ ಹೊಳಲ್ಕೆರೆ, ಹೊಸದುರ್ಗ, ಚಿತ್ರದುರ್ಗ ಕಾನೂನದ ಬೇಟೆಯ ರೌದ್ರ ಭಯಾನಕತೆ ಚಿತ್ರಣ ದಾಖಲಿಸಿದ್ದಾರೆ. ಹುಲಿ ಶಿಕಾರಿ ಸುಲಭ ಸಾಧ್ಯವಲ್ಲ. ಅವುಗಳ ಚಲನವಲನ ಗಮನಿಸಬೇಕು. ಅವುಗಳ ಓಡಾಟ, ಕಾರಿಡಾರ್ ಅನುಸರಿಸುವ ಜಾಡು ಹಿಡಿಯಬೇಕು. ಕೆಲವೊಮ್ಮೆ ಮಲಮೂತ್ರ ವಿಸರ್ಜನೆಯೂ ಸಹ ಉಪಕಾರಿ. ಕೆಲವು ಬಾರಿ ದನಗಾಯಿಗಳ ಮಾರ್ಗದರ್ಶನ ಅನುಸರಿಸಬೇಕು. ಶಿಕಾರಿ ಪರಂಪರೆಯಲ್ಲಿ ಸ್ವತಂತ್ರ ನಂತರ ನಮ್ಮವರು ಪ್ರವೀಣರಾದರು. ದಾಸಣ್ಣನವರ ಶಿಕಾರಿ ಅವರದೇ ಮಾದರಿ ಬೇರೆ. ಒಂದು ದಿನ ಸಂಜೆ ಹೆಗಲಿಗೆ ಬಂದೂಕೇರಿಸಿ ಸಂಜೆ ಮನೆ ಬಿಡುತ್ತಾರೆ. ಎರಡನೇ ಸುತ್ತಿನ ಕೋಟೆ, ಜಮೀದಾರನ ಅಗಳಿನ ಪಕ್ಕದಿಂದ ಲಾಲ್ ಕೋಟೆ ಬಾಗಿಲಿನಿಂದ, ನೇಮೆಕಲ್ಲು, ಮಾವಿನ ತೋಪು, ಚೌಡಮ್ಮನ ಬಂಡೆಯಿಂದ ಅರಣ್ಯ ಪ್ರದೇಶ ಶುರು. ತಿಮ್ಮಣ್ಣನಾಯ್ಕನ ಕೆರೆ, ಆಡುಮಲ್ಲೇಶ್ವರ, ದೊಡ್ಡಣ್ಣನಾಯ್ಕನ ಕೆರೆ, ಅಲ್ಲಿಂದ ಮುಂದೆ ಚಿರತೆಕಲ್ಲು ದಾಟಿದರೆ ಮುಂದೆ ಬಾಲಂಬಾವಿ. ಆ ಭಾಗ ದಟ್ಟಡವಿ, ಮುಳ್ಳಿನ ಪೆಳೆಗಳು, ಹುಣಸೆ ಮರ, ತೋಪು, ಲಂಟಾನ, ದಿಂಡಗ, ತರಿ, ನೇರ್ಲೆ ಮರ, ಸಾಕಷ್ಟು ಜಾತಿ ಮರಗಿಡಗಳ ತಾಣ. ಅಲ್ಲಿ ದಾಸಣ್ಣ ಸ್ವಲ್ಪ ಹೊತ್ತು ಶಾಂತಿ ಪಡೆದಿದ್ದಾರೆ. ನಂತರ ಅಲ್ಲಿ ಬಾಲಂಬಾವಿಯಲ್ಲಿ ಮುಖ

ಕುಡಿದು ನೀರು ಕುಡಿದು ಹೊರಡಲು ಸಿದ್ದರಾಗಿದ್ದಾರೆ. ಆಗ ಪಕ್ಕದಲ್ಲಿ ಸಣ್ಣಗೆ ಹುಲಿ ಗರ್ಜನೆ ಮಾಡಿದೆ. ತಕ್ಷಣ ದಾಸಣ್ಣನವರ ಕಿವಿ ನಿಮಿರಿದೆ. ತಡ ಮಾಡದೆ ತಮ್ಮ ಜೋಡಿ ನಳಿಕೆ ಬಂದೂಕು ತೆಗೆದು ಗುಂಡು ರವೆ ಮಸಿ ತುಂಬಿಕೊಂಡು ಶಬ್ದ ಮಾಡದಂತೆ ಹೊರಟಿದ್ದಾರೆ. ಎದುರಿಗೆ ದೊಡ್ಡ ಬಂಡೆ, ಅದರ ಮೇಲೆ ಹುಲಿ ವಿರಾಜಮಾನವಾಗಿ ಕುಳಿತುಕೊಂಡಿದೆ. ದಾಸಣ್ಣನವರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ತನ್ನ ಬಂದೂಕು ಎತ್ತಿದ್ದಾರೆ, ತಕ್ಷಣ ಹುಲಿ ಎದ್ದು ಆಕಳಿಸಿದೆ. ಆಶ್ಚರ್ಯ, ಇನ್ನೊಂದು ಹುಲಿ ಪಕ್ಕಕ್ಕೆ ಬಂದು ನಿಂತಿದೆ. ಆ ನೋಟ ನೋಡಿದ ದಾಸಣ್ಣನವರಿಗೆ ಜೋಡಿ ಶಿಕಾರಿ ಎಂದು ಅಡಗಿದ್ದ ಜಾಗದಿಂದ ಗುರಿ ಇಟ್ಟು ಕುದುರೆ ಎಳೆದಿದ್ದಾರೆ. ಆಶ್ಚರ್ಯ, ಗುಂಡು ಆರಲಿಲ್ಲ, ಛಟ್ ಎಂಬ ಶಬ್ದ ಮಾಡಿದೆ. ನಂತರ ಇನ್ನೊಂದು ಹುಲಿ ಪಕ್ಕಕ್ಕೆ ಬಂದಿದೆ. ಏನಾಶ್ಚರ್ಯ, ಮೂರು ಹುಲಿಗಳು ಈಗ ಮತ್ತೊಮ್ಮೆ ಸಿದ್ಧತೆ ಮಾಡಿಕೊಂಡು ಅವರು ನಿಂತಿದ್ದ ಜಾಗ ಮರಸಲ್ಲು. ಈಗ ಅವರು ಮನೋ ನಿಗ್ರಹ ಮಾಡಿಕೊಂಡು ಚಾಚು ತಪ್ಪದೆ ಗುರಿ ಇಟ್ಟು ಗುಂಡು ಆರಿಸಿದ್ದಾರೆ. ಆ ಗುಂಡಿನ ಶಬ್ದದ ಪ್ರತಿಧ್ವನಿ ಇಡೀ ಅರಣ್ಯದಲ್ಲಿ ಮಾರ್ದನಿಸಿದೆ. ಜೊತೆಗೆ ಹುಲಿ ಆರ್ಭಟ ಕೂಡ. ದಾಸಣ್ಣನವರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದಾರೆ. ಆಗಲೇ ಕತ್ತಲು ಆವರಿಸಿದೆ. ಈಗ ಹುಡುಕಾಟ ಕ್ಷೇಮವಲ್ಲ ಎಂದು ನೇರವಾಗಿ ಊರಿನ ಕಡೆ ಮುಖ ಮಾಡಿದ್ದಾರೆ. ಮೊದಲಿಗೆ ಸಿಕ್ಕುವುದು ಶೃಂಗೇರಿ ಮಠ. ಅಲ್ಲೊಂದು ಅರಳಿ ಮರ, ಆಂಜನೇಯ ದೇವಸ್ಥಾನ, ಅದೊಂದು ಮಂತ್ರಾಲೋಚನ ಮಂದಿರ. ಕೆಲವರು ಜನ ಅಲ್ಲಿ ಇದ್ದೇ ಇರುತ್ತಾರೆ. ಅಸನ್ಮುಖರಾಗಿ ಬಂದ ದಾಸಣ್ಣನವರನ್ನು ಕಂಡು ಏನ್ ಶಿಕಾರಿ ವಿಶೇಷ ಕೇಳಿದ್ದಾರೆ. ಈ ದಿನ ಭರ್ಜರಿ ಬೇಟೆ, ಏಕಕಾಲಕ್ಕೆ ಮೂರು ಹುಲಿಗಳು. ಅಲ್ಲಿದ್ದವರಿಗೆ ಸಂತೋಷವೋ ಸಂತೋಷ, ಅಗೋ ಇಗೋ ಎನ್ನುವತ್ತಿಗೆ ಕೇರಿ ಜನರೆಲ್ಲ ಲಗ್ಗೆ ಇಟ್ಟು ಉತ್ಸಾಹಿ ಗರಡಿ ತರುಣರು ಹೊರಡಲು ಮುಂದಾದರು. ದಾಸಣ್ಣನವರು ಮುಂಜಾನೆ ಹೋಗೋಣ ಎಂದು ತಡೆದರು. ಮಾರನೇ ದಿನ ನಸುಕಿನಲ್ಲಿ ಉತ್ಸಾಹದ ಕನಸು ಹೊತ್ತ ತರುಣರು, ದಾಸಣ್ಣ ಮತ್ತು ಅವರ ಮಗ ನಾಗಣ್ಣನವರು ಒಟ್ಟು ಎಂಟು ಜನ, ನಾನು ಸೇರಿ ಉಪಹಾರಕ್ಕೆ ಚಿತ್ರಾನ್ನ ಉಪ್ಪಿನಕಾಯಿ ಮದ್ದುಗುಂಡು ಹೊತ್ತು ಕಾಡಿನ ಕಡೆಗೆ ಪ್ರಯಾಣ. ಚುಮು ಚುಮು ಚಳಿ, ತಿಮ್ಮಣ್ಣಾಯಕನ ಕೆರೆ ದಾಟಿ ಮುಂದೆ ಪ್ರಯಾಣ. ಅಲ್ಲಿ ಹಿಮೋತ್ಕೇತರ ವಜ್ರದಿಂದ ಹರಿದು ಬರುವ ದೇವರಹಳ್ಳ ಸಿಗುತ್ತದೆ. ಬೆಳ್ಳನೆ ಬೆಳಗಾಯಿತು. ದಾಸಣ್ಣನವರು ಉಪಹಾರ ಮಾಡಲು ಬ್ರೇಕ್ ಕೊಟ್ಟರು. ಎಲ್ಲರೂ ಸಹ ಹಳ್ಳದಲ್ಲಿ ಕೈಕಾಲು ತೊಳೆದು ಬಂಡೆ ಮೇಲೆ ಸಾಲಾಗಿ ಕೂತು ಸ್ವಾದಿಷ್ಟ ಚಿತ್ರಾನ್ನ ತಿಂದು ನೀರು ಕುಡಿದು ಕುಂತಾಗ ದಾಸಣ್ಣನವರು ಮುಂದಿನ ರೂಪುರೇಷೆ ಹೇಳತೊಡಗಿದರು. ಒಬ್ಬರನ್ನೊಬ್ಬರು ಬಿಟ್ಟು ಒಂಟಿ ಹೋಗಬೇಡಿರಿ, ಗಲಾಟೆ ಜಾಸ್ತಿ ಇರಲಿ, ನಮ್ಮ ಗಲಾಟೆಗೆ ದಿಕ್ಕು ಬದಲಿಸಿ ಓಡುತ್ತದೆ ಎಂದು ಹೇಳಿದರು. ಹೊರಡಲು ಸಮಯವಾಯಿತು ಎಂದು ಎಬ್ಬಿಸಿದರು. ಅಷ್ಟೊತ್ತಿಗೆ ಬೆಳಗಾಯಿತು. ಗವಿ ಬಾಗಿಲು ದಾಟಿ ಬಾಲಂಬಾವಿ ತಲುಪಿದೆವು, ಅಂದರೆ ಶಿಕಾರಿ ಜಾಗ ಮುಟ್ಟಿದೆವು. ದಟ್ಟ ಹುಣಸೆ ಮರಗಳ ತೋಪು, ಗಿಡ ಗಂಟೆ ಒಂದೆಡೆ ನಮ್ಮನ್ನು ಉದ್ದೇಶಿಸಿ ಇನ್ನೂ ಮೌನ ವಹಿಸಬೇಕು ಎಂದು ತಿಳಿಸಿದರು. ನಾಗಣ್ಣನಿಗೆ ಮದ್ದುಗುಂಡು ತುಂಬಿಕೊಳ್ಳಲು ಹೇಳಿದರು. ಆ ಜಾಗ ಅವರು ಗುಂಡು ಆರಿಸಿದ ಜಾಗವಾಗಿತ್ತು. ಮುಂದೆ ದಾರಿ ಸುಗಮವಾಗಿರಲಿಲ್ಲ. ಮುಳ್ಳಿನ ಪೆಳೆ ಮಚ್ಚಿನಿಂದ ಸವರಿ ಹಗ್ಗ ಕಟ್ಟಿ ದಾರಿ ಸುಗಮ ಮಾಡಿದೆವು. ಮುಂದೆ ಹೋಗಲು ಎಲ್ಲರಿಗೂ ಹಿಂಜರಿಕೆ. ಆಗ ಬಂದೂಕು ಹಿಡಿದಿದ್ದ ನಾಗಣ್ಣ ಮುಂದೆ ನಡೆದಾಗ, ನಾವುಗಳು ಹಿಂದೆ ನಡೆದೆವು. ಅದೊಂದು ಮಟ್ಟಸವಾದ ಬಂಡೆ. ಅಲ್ಲಿ ಹುಲಿಗಳ ಹೇಸಿಗೆ, ಮಲಮೂತ್ರಗಳ ವಿಸರ್ಜನೆಯಿಂದ ಕೆಟ್ಟ ದುರ್ವಾಸನೆ. ಈಗ ಹುಡುಕಾಟ ಆರಂಭವಾಯಿತು. ಅಲ್ಲಿ ಯಾವ ಹುಲಿಯೂ ಇರಲಿಲ್ಲ. ಎಲ್ಲರಿಗೂ ಗಲಿಬಿಲಿ. ನಾಗಣ್ಣ, ಅಪ್ಪಾಜಿ, ಸುಖ ಸುಮ್ಮನೆ ಊರಲ್ಲಿ ಡಾಣ ಡಂಗೂರ ನಡೀರಿ ಆಯ್ತಲ್ಲ ಮಂಗಳಾರತಿ. ಅನುಭವಸ್ಥ ದಾಸಣ್ಣ ಒಪ್ಪಿಕೊಳ್ಳಲು ತಯಾರಿಲ್ಲ. ನನ್ನ ಗುರಿ ಮೋಸ ಮಾಡಲ್ಲ ಎಂಬ ವಾದ. ನಡೀರಿ ಗವಿಯಲ್ಲಿ ಇಳಿಯೋಣ ಎಂದಾಗ ನಮಗೆ ಡಕ ಡಕ ಶೂ. ಶಿಕಾರಿ ಹೊಸ ಅನುಭವ. ಕಡೆಗೆ ಮೊದಲು ಅಕ್ಕಪಕ್ಕ ಹುಡುಕೋಣ ಎಂಬ ನಿರ್ಧಾರ. ಈಗಾಗಲೇ ರಾತ್ರಿ ವಿಷಯ ತಿಳಿದಿದ್ದ ಸಾಕಷ್ಟು ಜನ ಜಮಾಯಿಸಿದ್ದರು. ಅವರನ್ನು ನಾಲ್ಕು ಭಾಗ ಮಾಡಿ ಹುಡುಕಾಟ ಶುರು. ಸಗ್ನೆಗೆ ಸೀಟಿ ಮಾಡಲು ಹೇಳಿದರು. ನಾನು, ನನ್ನ ಜೊತೆ ಬಸಪ್ಪ ಮಾಸ್ತರ್ ಬಿಇಒ, ಇವರು ದಾಸಣ್ಣನ ಅಳಿಯಂದಿರು. ನಾವೊಂದು ಕಡೆ ಹೊರಟೆವು. ಚಿರತೆಕಲ್ಲು ನಮ್ಮ ಪೂರ್ವಿಕರು ಇಟ್ಟ ಹೆಸರು ಸಾರ್ಥಕ. ಸಾಲು ಸಾಲು ಗುಡ್ಡಗಳಲ್ಲಿ ಇದೊಂದು ಹೆಬ್ಬಂಡೆಗಳ ಮಹಾರಾಶಿ. ಒಳಗೆ ನೂರಾರು ಗವಿಗಳು, ಒಳಗೆ ನಿಶ್ಶಬ್ದ. ಇಂತಹ ಗವಿಗಳು ಇರುವುದರಿಂದಲೇ ಕಾಡು ಮೃಗಗಳಿಗೆ ಆಧಾರ. ನಮ್ಮ ಹುಡುಕಾಟ ವಿಶ್ರಾಂತಿಗಾಗಿ ಎತ್ತರದ ಒಂದು ಬಂಡೆ, ಪಕ್ಕದಲ್ಲೊಂದು ನೇರಳೆ ಮರ, ಅದರ ನೆರಳು, ಅದರ ಮೇಲತ್ತಿ ಆಯಾಸ ನೀಗಿಸಿಕೊಳ್ಳಲು ಬಂಡೆ ಹತ್ತಿ ಕುಳಿತೆವು. ಹಾಗೆ ಮಾತನಾಡುತ್ತಾ ಹಿಂದೆ ತಗ್ಗಿನಲ್ಲಿ ಸ್ವಲ್ಪ ಬಯಲು, ಒಣಗಿದ ಹುಲ್ಲು, ಕಂಡ ದೃಶ್ಯ ಗಾಬರಿಪಡಿಸುವಂತಹದ್ದು. ಅದು ಹುಲಿ ಕಳೇಬರವಾಗಿತ್ತು. ಮೇಷ್ಟ್ರೆ ನೋಡಿ ಎಂದೆ. ನಮಗಾದ ಸಂತೋಷ ಅಷ್ಟಿಷ್ಟಲ್ಲ. ಇಬ್ಬರು ಸೀಟಿ ಹೊಡೆದೆವು. ಹತ್ತಿರದಲ್ಲೇ ಇದ್ದ ನಾಗಣ್ಣ ಏನೋ ಎಂದು ಕೂಗಿದ. ಹುಲಿ ಹುಲಿ ಎಂದಾಕ್ಷಣ ಎಲ್ಲರೂ ಓಡೋಡಿ ಬಂದರು. ನಾಗಣ್ಣ ಸದ್ಯ
ಶಿಕಾರಿ ಬಿಕಾರಿಯಾಗಲಿ.

0: ಎಂದು ಎಲ್ಲರೂ ಸಂತೋಷಪಟ್ಟರು. ಎಳೆದು ತರಲು ಹೇಳಿದಾಗ ಪುಕ್ಕಲು ಹುಂಬತ್ತನ ಅಧೈರ್ಯ ಭಯವಾಗುತ್ತೆ ಎಂದಾಗ ಸ್ನೇಹಿತ ಮಡಿವಾಳರ ಶರಣಪ್ಪ ನಮ್ಮನ್ನು ಬೈದು ನೀವೆಂತ ಗಂಡಸರು ಎಂದು ಬಂಡೆ ಧುಮುಕಿ ಹುಲಿ ಕಾಲಿಡಿಯುತ್ತಾನೆ. ಹುಲಿ ಗರ್ಜಿಸುತ್ತಾ ತಲೆ ತಿರುಗಿಸುತ್ತದೆ. ಶರಣಪ್ಪ ಎರಡೇ ಹೆಜ್ಜೆಗೆ ಬಂಡೆ ಹತ್ತುತ್ತಾ ಸತ್ತೆ ಎಳ್ಕೊಳ್ರೋ ನನ್ನ, ನಾವೆಲ್ಲ ಅವನ ಕೈ ಹಿಡಿದು ಬಾ ಗಂಡಸೆ ಅಂತ ಅಂಗಿಸುತ್ತೇವೆ. ಅದು ಅರಪೆಟ್ಟಾಗಿದೆ. ಕಾರಣ ದಾಸಣ್ಣನವರು ಮೂರು ಹುಲಿಗೆ ಗುರಿಯಿಟ್ಟದ್ದು ಎಡವಟ್ಟಾಯಿತು. ತಕ್ಷಣ ಮಗ ನಾಗಣ್ಣನಿಗೆ ಶೂಟ್ ಮಾಡಲು ಹೇಳಿ ನಮ್ಮನ್ನು ದೂರದ ಹುಣಸೆ ಮರ ಹತ್ತಿಸಿದರು. ನಾಗಣ್ಣ ಶೂಟ್ ಮಾಡಿದರು. ಕಾಡಿನಲ್ಲಿ ಶಬ್ದ ಮಾರ್ದನಿಸಿತು. ಅವರು ಬಂದು ನಮ್ಮ ಜೊತೆ ಮರ ಹತ್ತಿ ಕುಳಿತರು. ಅರ್ಧ ಗಂಟೆ ಕಳೆದಿರಬಹುದು, ನೋಡಿ ಬರೋಣ ಬೇ ಎಂದರು. ನಮಗೆಲ್ಲ ವಿಜಯೋತ್ಸವ ಆಚರಿಸುವ ಕನಸು. ಹೋಗಿ ನೋಡಿದರೆ ಅಲ್ಲಿ ಹುಲಿ ಇಲ್ಲ. ಈಗ ಮಗನನ್ನು ಬೈಯುವ ಸರದಿ ದಾಸಣ್ಣನವರದು. ಇಳಿದು ನೋಡಿದರೆ ಆ ಗುಂಡುಗಳೆಲ್ಲ ಕೆಳಗಿನ ಬಂಡೆಗೆ ಬಡಿದು ಅಕ್ಕಳ ಬಿಟ್ಟಿದ್ದವು. ಮತ್ತೆ ಹುಡುಕುವ ಸರದಿ ಶಿಕಾರಿ ನಿರೀಕ್ಷೆ ಬಂದವರ ಸಂಖ್ಯೆ ಹೆಚ್ಚಾಗಿತ್ತು. ಅಲ್ಲಿಂದ ಹೊರಟಾಗ ಕಾಲಿಗೆ ಅಂಟು ಅಂಟು, ನೋಡಿದರೆ ರಕ್ತದ ಹನಿ. ಇದರ ಜಾಡು ಹಿಡಿದರೆ ಹುಲಿ ಸಿಗುವುದು ಗ್ಯಾರಂಟಿ ಎಂದು. ಆದರೆ ಆ ಜಾಗ ದುರ್ಗಮ. ಗೌ ಎನ್ನುವ ಅರೆಬೆರೆ ಬೆಳಕು, ಪಕ್ಕಾ ಗವಿ ಪ್ರದೇಶದಲ್ಲಿ ದಾರಿ ಮಾತಿಲ್ಲ. ಬಂಡೆ ಹತ್ತುವುದು ಇಳಿಯುವುದು, ಬಹುದೂರ ಮೂಕನಂತೆ ನಡೆದವು. ಕಡೆಗೆ ಕೆಳಗೆ ಹಾಸು ಬಂಡೆ, ಮೇಲೆ ಬಂಡೆ, ಮಧ್ಯೆ ಮಧ್ಯೆ ಅಡ್ಡ ಬಂಡೆಗಳು. ಅಲ್ಲಿಗೆ ಬಂದು ತಲುಪಿದಾಗ ಮುಂದೆ ದಾರಿ ಇರಲಿಲ್ಲ. ಮಂದ ಬೆಳಕು, ಕತ್ತಲು. ಆಗ ನಾಗಣ್ಣ ಬ್ಯಾಟರಿ ಬೆಳಕು ಬಿಡುತ್ತಾರೆ, ಏನಾಶ್ಚರ್ಯ, ಒಳಗಡೆ ಹುಲಿ ಕಣ್ಣುಗಳು ಬೆಳಗಿದವು. ನಮಗೆ ಎಚ್ಚರ ಕೊಟ್ಟ. ಹುಲಿ ಗವಿಯಲ್ಲಿದೆ. ನಮಗೆ ಇನ್ನೊಂದು ತರಹ ಭಯ ಶುರುವಾಯಿತು. ಅದು ತಿರುಗಿ ಬಂದರೆ ನಾವ್ಯಾರೂ ಉಳಿಯುವ ಮಾತಿಲ್ಲ. ಮನದಲ್ಲೇ ದೇವರನ್ನು ಬೇಡಿದ್ದಾಯ್ತು. ನಾಗಣ್ಣ ಗನ್ ಹಿಡಿದರೆ ನಾವು ಬ್ಯಾಟರಿ ಬೆಳಕು ಬಿಡುವುದು. ಆಗ ಶೂಟ್ ಮಾಡಿದ. ಇಡೀ ಪ್ರದೇಶ ಮಾರ್ದನ್ನಿ ಕೊಟ್ಟಿತು. ಸ್ವಲ್ಪ ಹೊತ್ತು ಬಿಟ್ಟು ಬ್ಯಾಟರಿ ಬಿಟ್ಟರೆ ಆ ಕಣ್ಣುಗಳು ಮತ್ತೆ ಒಳೆಯುತ್ತಿದ್ದವು. ಸತ್ತ ಸ್ವರದಲ್ಲಿ ಗರ್ಜನೆ. ಮತ್ತೆ ಶೂಟ್ ಮಾಡಿದ. ಗವಿಯಲ್ಲಿ ಯಾವ ಕಡೆ ತಿರುಗಿದರೂ ಕಣ್ಣುಗಳು, ಅಲ್ಲಿ ಒಳಗಡೆ ಎರಡು ಮೂರು ಹುಲಿಗಳು ಇರುವುದು ಖಾತ್ರಿಯಾಯಿತು. ಹುಲಿಗೆ ಗುಂಡು ತಾಕಿದ ಬಗ್ಗೆ ತಿಳಿಯುವುದಾದರೂ ಹೇಗೆ? ಹತ್ತಾರು ಗುಂಡು ಸಿಡಿಸಿದರೂ ಹುಲಿಗಳ ಒಳೆಯುವ ಕಣ್ಣು ದರ್ಶನ ತಪ್ಪಲಿಲ್ಲ. ಎಲ್ಲರೂ ಜಾಗ ಖಾಲಿ ಮಾಡಲು ಹೇಳಿದ. ಏಕೆಂದರೆ ಅವರಲ್ಲಿದ್ದ ಮದ್ದು ಗುಂಡು ಮುಗಿದಿತ್ತು. ಕಡೆ ಗುಂಡು ಎಂದ. ಎಲ್ಲರಿಗೂ ಅಪಾಯದ ಸೂಚನೆ. ಎಲ್ಲರೂ ದೌಡಾಯಿಸಿ ಮೇಲೆ ಬಂದೆವು. ನಾಗಣ್ಣ ಕಡೆ ಗುಂಡು ಸಿಡಿಸಿ ನಂತರ ನೋಡೋಣ ಎಂದು ಮೇಲೆ ಬಂದ. ಬೆಳಿಗ್ಗೆ ಬಂದ ನಮಗೆ ಹೊಟ್ಟೆ ತಳಮಳ. ಆಗ ದೂರದಲ್ಲಿ ಓಪನ್ ಚಿಂಪ್ ಬರುವುದು ಕಾಣಿಸಿತು. ಎಲ್ಲರ ಗಮನ ಅತ್ತ ಕಡೆ. ಬಂದವರು ದುರ್ಗದ ಗಣ್ಯ ವಕೀಲರಾದ ಶ್ರೀ ಎಚ್ ವೆಂಕಟಾಚಲಯ್ಯ, ಕ್ರಿಮಿನಲ್ ಲಾಯರ್. ಅವರು ಸಹ ಶಿಕಾರಿದ್ದಾರರಂತೆ. ದಾಸಣ್ಣನವರಿಗೆ ಪರಮಾಪ್ತರು. ನನಗೆ ವಿಷಯ ತಿಳಿಯಿತು. ಬಂದೆ, ಊಟ ತಂದಿದ್ದೇನೆ, ಮದ್ದುಗುಂಡು ತಂದಿದ್ದರು. ಎಲ್ಲರೂ ಅವರಿಗೆ ಧನ್ಯವಾದ ಹೇಳಿ ಭೋಜನ ಪೂರೈಸಿದವು.
1: ಇದುವರೆಗೂ ಚಿತ್ರದುರ್ಗದಲ್ಲಿ ಹುಲಿ ಶಿಕಾರಿ ಕುರಿತು ಮಾತನಾಡಿದವರು ಎಂ ಮೃತ್ಯುಂಜಯಪ್ಪ. ಭಾಷಣ ಪ್ರಸಾರವಾಯಿತು.
0: ಸವಿಸ್ತಾರ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ ಸರಿಯಾಗಿ 8:02:30. ಇದೀಗ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಸಂದೇಶವನ್ನು ಕಳಿಸಲಿದ್ದಕ್ಕೆ ನಮ್ಮ ನಿಲಯದ ಫೋನ್ ಸಂಖ್ಯೆಯನ್ನು ನೀಡಿದ್ದೆ. ಹಾಗೆ ನಮ್ಮ ಕೇಳುಗರು, ರೇಡಿಯೋ ಅಭಿಮಾನಿಗಳು ಈಗಾಗಲೇ ನಮ್ಮ ನಿಲಯಕ್ಕೆ ಅವರಿಷ್ಟದ ಹಾಡುಗಳನ್ನು ಅಪೇಕ್ಷೆ ಪಟ್ಟು ಸಂದೇಶಗಳನ್ನು ಕಳಿಸಿದ್ದಾರೆ. ಬನ್ನಿ, ಯಾರು ಯಾವೆಲ್ಲ ಗೀತೆಗಳನ್ನು ಇಷ್ಟಪಟ್ಟಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಈಗ

ಪ್ರಸಾರ ಆಗ್ತಾ ಇದೆ ಅಮರ್ ಚಿತ್ರದಿಂದ. ಈ ಚಿತ್ರದ ಗೀತೆಯನ್ನ ಇಷ್ಟಪಟ್ಟು ನಮಗೆ ಸಂದೇಶವನ್ನು ಕಳಿಸಿದ್ದಂಥವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಬನ್ನಿ ಅವರಿಷ್ಟದ ಈ ಗೀತೆಯನ್ನು ಕೇಳೋಣ. ಚಿತ್ರ ಅಮರ್, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಬರೆದಿರುವರು ಕವಿರಾಜ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ ಅವರದ್ದು.

ಅಮರ್ ಚಿತ್ರದಿಂದ ಒಂದು ಸುಮಧುರ ಗೀತೆಯನ್ನ ಕೇಳಿದ್ವಿ. ಇದೀಗ ಬನ್ನಿ ನಮ್ಮ ಮುಂದಿನ ಸಂದೇಶ ಯಾರ್ದು ಅಂತ. ಸರೋಜಾ ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿರುವಂತದ್ದು. ಅವರು ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ ಇಷ್ಟಪಟ್ಟು ದಯವಿಟ್ಟು ಈ ಗೀತೆಯನ್ನ ಪ್ರಸಾರ ಮಾಡಿ ಹೊಸ ಕೇಳುಗರು ನಾವು ಅಂತ ಇವರು ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಇದೀಗ ಕೇಳಿ ಅವಳ ಹೆಜ್ಜೆ ಚಿತ್ರದ ಈ ಗೀತೆ.

ಜಾನಕಿ ಅವರ ಸುಮಧುರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನ ಕೇಳಿದಿರಿ. ಇದೀಗ ಅಮೃತ ರಮೇಶ್ ಚಿತ್ರದುರ್ಗ ಇವರ ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನ ಕೇಳೋಣ. ತಾಯಿಗಿಂತ ದೇವರಿಲ್ಲ ಈ ಚಿತ್ರದಿಂದ ಅವರು ಒಂದು ಗೀತೆಯನ್ನ ಇಷ್ಟಪಟ್ಟಿದ್ದಾರೆ. ಬನ್ನಿ ಅವರಿಷ್ಟದ ಈ ಗೀತೆಯನ್ನ ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 9:15:30 ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
0: ಭಾವಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಎಂಆರ್ ಕಮಲಾ ಅವರ ರಚನೆಯ ಒಂದು ಭಾವಗೀತೆ ಕೇಳೋಣ. ಎಂಡಿ ಪಲ್ಲವಿಯವರ ಕಂಠಸಿರಿಯಲ್ಲಿ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ.

ಈಗ ಕೇಳೋಣ ಮುಂದಿನ ಭಾವಗೀತೆ. ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ರಚನೆಯಲ್ಲಿ ಮೂಡಿ ಬಂದಂಥದ್ದು. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಇದೀಗ ಸರಿಯಾಗಿ 9:31:15 ಇದೀಗ ಕಾರ್ಯಕ್ರಮ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದು ಸವಿನೆನಪು ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷ ಚಿತ್ರದೊಂದಿಗೆ ಬಂದಿದ್ದೇನೆ. ಅದುವೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ 70ರ ದಶಕದ ಸೂಪರ್ ಹಿಟ್ ಚಿತ್ರ ಶಂಕರ್ ಗುರು. ಈ ಚಿತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಾ ಚಿತ್ರದ ಹಾಡುಗಳನ್ನು ನಾನು ಕೇಳಿಸ್ತಾ ಸಾಕ್ತೇನೆ ಸ್ನೇಹಿತರೆ. ಹಾಗಾಗಿ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಿ ಟ್ಯೂನ್ ವಿತ್

ಮತ್ತೆ ಕೇತಡ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದೀಗ ಶಂಕರ್ ಗುರು ಚಿತ್ರದ ಒಂದು ಗೀತೆಯನ್ನು ಕೇಳಿ ನಂತರ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಆರಂಭದಲ್ಲಿ ಕೇಳೋಣ ಶಂಕರ್ ಗುರು ಚಿತ್ರದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಚಿತ್ರಗಳ ಸಾಲಿನಲ್ಲಿ ಶಂಕರಗುರು ಚಿತ್ರಕ್ಕೆ ವಿಶಿಷ್ಟ ಸ್ಥಾನವಿದೆ. 1978 ತೆರೆ ಕಂಡದ್ದು ಈ ಚಿತ್ರ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು. ಇಂದು ಆ ಚಿತ್ರದ ಕುರಿತು ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಸ್ನೇಹಿತರೆ. ಶಂಕರ್ ಗುರು ಚಿತ್ರವನ್ನ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡ್ತಾರೆ. ನಿರ್ಮಾಣದ ಹೊಣೆ ಹೊತ್ತವರು ಪಾರ್ವತಮ್ಮ ರಾಜ್ಕುಮಾರ್. ಪೂರ್ಣಿಮಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಮೂಡಿ ಬಂದಂತಹ ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ 125ನೆಯ ಚಿತ್ರ ಎಂಬ ಹೆಗ್ಗಳಿಕೆ ಹೊಂದಿದೆ. ಈಗೊಂದು ಗೀತೆಯನ್ನ ಕೇಳಿ ಬರೋಣ, ಬಳಿಕ ಮಾಹಿತಿಯನ್ನು ಮುಂದುವರಿಸ್ತೀನಿ.

ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ ಆ

ಜನೆ ಆ ನಮ್ಮೂರು.

ಶಂಕರ್ ಗುರು ಚಿತ್ರದ ಪ್ರಮುಖ ವಿಶೇಷತೆ ಏನಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಶಂಕರ ಎಂಬ ಮುಗ್ಧ ಗ್ರಾಮೀಣ ಯುವಕ, ಗುರು ಎಂಬ ಬೆಂಗಳೂರು ನಗರದ ಭೂಗತ ಲೋಕದ ನಾಯಕ ಮತ್ತು ರಾಜ ಎಂಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಹೀಗೆ ಈ ಮೂರು ವಿಭಿನ್ನ ಛಾಯೆಗಳ ಪಾತ್ರಗಳನ್ನು ಒಬ್ಬರೇ ನಿರ್ವಹಿಸಿ ತಮ್ಮ ಅಭಿನಯ ಕೌಶಲ್ಯವನ್ನು ಮೆರೆದವರು ಡಾಕ್ಟರ್ ರಾಜ್ಕುಮಾರ್ ಅವರು. ನಾಯಕಿಯಾಗಿ ಜಯಮಾಲಾ ಹಾಗೂ ಪದ್ಮಪ್ರಿಯ ಅವರು ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಚಿತ್ರದ ಜೀವಾಳ ಅಂತಾನೆ ಹೇಳ್ಬೋದು. ಜಿ ಉದಯಶಂಕರ್ ಅವರ ಅರ್ಥಗರ್ಭಿತ ಸಾಹಿತ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿ ಅತ್ಯಂತ ಮೆರುಗು ನೀಡಿತು ಅಂತಂತಲೇ ಹೇಳ್ಬೋದಾಗಿದೆ. ಮಾಹಿತಿಯನ್ನು ಮುಂದುವರಿಸ್ತೀನಿ, ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ಇನ್ನು ಶಂಕರ್ ಗುರು ಚಿತ್ರ 1978 ಅಂದರೆ 70 ದಶಕದ ಅತಿದೊಡ್ಡ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿತ್ತು. ಬೆಂಗಳೂರಿನ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ಸತತ 1 ವರ್ಷ ಪ್ರದರ್ಶನ ಕಂಡು ದಾಖಲೆ ನಿರ್ಮಿಸಿದಂತಹ ಚಿತ್ರ ಶಂಕರ್ ಗುರು. ಈ ಚಿತ್ರದಲ್ಲಿ ಅಭಿನಯಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿ ಗೌರವಿಸಿತು. ಈ ಚಿತ್ರದ ಇನ್ನೊಂದು ವಿಶೇಷತೆ ಅಂತ ಹೇಳೋದಾದರೆ ಡಾನ್ ಗುರು ಪಾತ್ರದ ಸಂಭಾಷಣಾ ಶೈಲಿ, ವೇಷಭೂಷಣ ಮತ್ತು ಹಾವಭಾವಗಳು ಆ ಕಾಲದ ಯುವಜನತೆಯ ಮೇಲೆ ಗಾಢ ಪ್ರಭಾವ ಬೀರಿದ್ವು ಅಂತಲೇ ಹೇಳ್ಬೋದು. ನಾನು ಗುರು, ಬೆಂಗಳೂರು ಗುರು ಎಂಬ ಸಂಭಾಷಣೆ ಜನಜನಿತವಾಯಿತು. ಈ ಚಿತ್ರದ ಯಶಸ್ಸಿನಿಂದ ಪ್ರೇರೇಪಿತರಾಗಿ ತಮಿಳಿನಲ್ಲಿ ತಿರಿಸೂಲಂ ಹೆಸರಿನಲ್ಲಿ ಶಿವಾಜಿ ಗಣೇಶನ್ ಹಾಗೂ ತೆಲುಗಿನಲ್ಲಿ ಕುಮಾರರಾಜ ಹೆಸರಿನಲ್ಲಿ ಘಟ್ಟಮನೇನಿ ಕೃಷ್ಣ ಅವರು ಪುನರ್ ನಿರ್ಮಾಣ ಮಾಡಿದ್ರು. ಇದೀಗ ಶಂಕರ್ ಗುರು ಚಿತ್ರದ ಮತ್ತೊಂದು ಜನಪ್ರಿಯ ಗೀತೆಯನ್ನು ಕೇಳಿಬರೋಣ.

ಒಟ್ಟಾರೆ ಶಂಕರ್ ಗುರು ಚಿತ್ರವು ಕೇವಲ ಮನರಂಜನೆಯ ಚಿತ್ರವಾಗಿರದೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಹುಮುಖ ಪ್ರತಿಭೆಗೆ ಕೈಗನ್ನಡಿಯಾಯಿತು. ಒಂದೇ ಚಿತ್ರದಲ್ಲಿ ಮುಗ್ಧತೆ, ಕ್ರೌರ್ಯ ಮತ್ತು ನಿಷ್ಠೆ, ಈ ಮೂರು ಭಾವಗಳನ್ನು ಸಮರ್ಥವಾಗಿ ತೋರಿಸಿಕೊಟ್ಟ ಈ ಚಿತ್ರ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ಕಲಾಕೃತಿ ಅಂತಾನೆ ಹೇಳ್ಬೋದು. ಕೇಳುಗರೆ, ಇದಾಗಿತ್ತು ಶಂಕರ ಗುರು ಚಿತ್ರದ ಒಂದಿಷ್ಟು ಮಾಹಿತಿ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ.

ಇದುವರೆಗೂ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 10 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹೆಡ್ಸ್ಗಳಲ್ಲಿ ಇದುವರೆಗೂ ನಮ್ಮ ನಿಲಯದಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ ಸರಿಯಾಗಿ 11:05. ಇಲ್ಲಿಗೆ ನಮ್ಮ ಇಂದಿನ ಎಲ್ಲ ಪ್ರಸಾರ ಕಾರ್ಯಗಳು ಮುಕ್ತಾಯಗೊಂಡವು. ಇನ್ನು ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗಿನ